ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಹಪರನಲ್ಲ ಪರಾಪರನಲ್ಲ, ಭಾವಿಸಿ ಭಾವಿಯಲ್ಲ ಕಾಮಿಸಿ ಕಾಮಿಯಲ್ಲ, ಕೇಳಿ ಈ ಒಂದು ವಚನವನ್ನ ನಿಮ್ಮ

ಇದು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಜಕ್ಕಣಯ್ಯ ಅವರು ರಚಿಸಿದಂತಹ ಈ ಒಂದು ವಚನವನ್ನ. ಲೋಕಾಲೌಕಿಕದ ರಂಜನೆಗಳೆಲ್ಲದ ನಿರಂಜನ, ಲಿಂಗದಲ್ಲಿ ಸನ್ಮತನಾಗಿ ಇರಬಲ್ಲ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ ಕಾರ್ಯಕ್ರಮದ ಮುಂದಿನ ವಚನ, ಒಂದು ಬಿದಿರೆಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕಸಿಬಿರು

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ವಚನವನ್ನ. ಏನು ಬಂದಿರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈಸಿರಿ

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ದೇವೋ ಯೋನ ಪ್ರಚೋದಯಾತ್, ದೇ ಬುದ್ಧಿ ಅದು ಪ್ರಜಾಗ್ರಗೊಳ್ತದೆ, ಪ್ರಶಾಂತವಾಗ್ತದೆ. ಆದ್ದರಿಂದ ನೀನು ಬ್ರಹ್ಮಜ್ಞಾನವನ್ನ ಅನುಭವಿಸಬೇಕಾದ್ರೆ ಮನಸ್ಸನ್ನ ಪ್ರಶಮನಗೊಳಿಸಬೇಕು. ಅಶ್ವಲಾಯನ, ಇಲ್ಲಿವರೆಗೆ ಮನಸ್ಸನ್ನ ದುಡಿಯೋ ಕೆಲಸ ನೀನು ಮಾಡಿಸಿದೆ, ಇನ್ನು ಮೇಲೆ ಒಂದು ಸ್ವಲ್ಪ ಅದನ್ನ ತಡೆಯೋದು, ಕ್ಷಣ ತಡೆಯೋದು ನೋಡು. ಅತ್ಯಾಶ್ರಮಸ್ಥಃ ಅಂದು ಮುಂದೆ ಹೇಳ್ತಾನೆ, ಸಕಲೇಂದ್ರಿಯಾಣಿ ನಿರುದ್ಧ್ಯ, ಶಾಂತವಾದ ಪ್ರದೇಶದಲ್ಲಿ ಕೂಡೋದು. ಆ ಬಳಿಕ ಅತ್ಯಾಶ್ರಮಸ್ಥಃ, ನಾನು ಹಾಗದೇನಿ ಹೀಗದೇನಿ ಅನ್ನೋದನ್ನ ಮರೆಯೋದು, ನಂದ ಅದು ನಂದ ಇದು ಅನ್ನೋದನ್ನ ಮರೆಯೋದು, ಒಂದು ಕ್ಷಣ ಮನಸ್ಸನ್ನ ಬರಿದು ಮಾಡೋದು. ಆ ಬಳಿಕ ಸಕಲೇಂದ್ರಿಯಾಣಿ ನಿರುದ್ಧ್ಯ, ಮತ್ತು ಸುತ್ತಮುತ್ತ ಏನಾದರೂ ಕಂಡತು ಅಂದ್ರೆ ಮನಸ್ಸು ಒಂದು ಕಡೆ ಆ ಕಡೆ ಹರಿತಿರ್ತದೆ. ಕಣ್ಣಿಗೆ ಕಂಡದ್ರ ಕಡೆ ಕಣ್ಣ ಹರಿತದೆ, ಕೇಳಿಸಿದ್ರ ಕಡೆ ಕಿವಿ ಹರಿತದೆ, ಹೀಗೆಲ್ಲ ಮತ್ತು ಕೂತಲ್ಲೆಯೂ ಹರಿದಾಡಕ್ ಶುರುವಾಗ್ತವ. ಅದನ್ನೊಂದಿಷ್ಟು ನಿಗ್ರಹಿಸಬೇಕು ನೋಡು. ಮನಸ್ಸೇನೋ ತಣ್ಣಗಿದ್ರು ಕಣ್ಣಿಗೆ ಏನ್ರ ಕಂಡತಂದ್ರೆ ಅದು ಒಳಗೆ ಬರಕ್ ಶುರುವಾಗ್ತದೆ, ಆ ಕಡೆ ಹರಕ್ ಶುರುವಾಗ್ತದೆ. ಅದಕ್ಕೆ ಎಷ್ಟೇ ಶಾಂತವಾದ ಪ್ರದೇಶದಲ್ಲಿ ನೀನು ಹೋಗಿ ಕೂತರೂ ಕೂಡ ಅಲ್ಲಿ ಆಕರ್ಷಕ ವಸ್ತುಗಳಿರಬಾರದು ನೋಡು. ನಿನ್ನ ಮನಸ್ಸನ್ನು ಸೆಳೆಯುವಂಥ, ನಿನ್ನ ಇಂದ್ರಿಯಗಳನ್ನು ಸೆಳೆಯುವಂಥ ವಸ್ತುಗಳು ಅಲ್ಲಿ ಸಮೀಪದಾಗಿರಬಾರ್ದು, ಅಲ್ಲಿ ಅದು ಇರಬಾರ್ದು. ಒಂದು ಹಾವಿನ ಪೆಟ್ಟಿಗೆ ಮಗ್ಗಲದಾಗಿ ಇಟ್ಟುಕೊಂಡು ಧ್ಯಾನ ಮಾಡಕ್ಕೆ ಕೂತರ ಗತಿಯ ಒಬ್ಬ ಋಷಿ ಬಹಳ ಚಂದ ಹೇಳ್ತಾನೆ, ಮಲ್ಗ್ಯಾನ ಚಲೋ ಬೆಡ್ರೂಮ್ ಅದು, ಆದ್ರ ಆ ಖೋಲ್ಯಾಗ ಎಲ್ಲ ಏನದಾವ ಬರೇ ಗುಂಗಾಡ. ಮಸ್ತ ಹಾಸಿಗೆ ಚಲೋ ಅದ, ಬೆಸ್ಟ್ ಹಾಸಿಗೆ ಜಗತ್ನಲ್ಲೇ ಅಂತ ಹಾಸಿಗೆ ಸಿಗಾಕಿಲ್ಲ. ಹಂಸ ತೂಲಿಕಾ ತಲ್ಪ, ಎಷ್ಟ್ ಚಂದ ಅದನ್ನ ವರ್ಣ ಮಾಡ್ತಾರ. ಹಂಸ ತೂಲಿಕಾ ತಲ್ಪ, ಹಂಸದ ಗರಿಗರಿಗಳನ್ನ ತೆಗೆದು ಅತ್ಯಂತ ಮೃದುವಾದ ಹಾಸಿಗೆಯನ್ನ ಹಾಸ್ಯಾನ. ಆದರೆ ಹಾಸಿಗೆಯಾಗೂ ಹುಳಗಳದಾವ, ಹೊರಗೂ ಹುಳ ಅದಾವ. ಇವೇನ್ ಮಾತು ಮಲಗತಾನ, ಏನು ಮಲಗ್ತಾನೆ, ಏನು ಹಾಸಿಗೆ ಮಲಗಿಸ್ತದ ಹೇಳಿ. ಅಲ್ಲಿ ತಗಣೆ ಮ್ಯಾಲೆ ಹುಳಗಳು, ಇದರ ಮಧ್ಯ ಮನುಷ್ಯ ಶಾಂತವಾಗಿ ಮಲಕೋಬೇಕು ಅಂದ್ರೆ ಹೆಂಗ್ ಸಾಧ್ಯದ? ಹಾಗ ಮನುಷ್ಯ ಶಾಂತವಾಗಿ ನಾಲ್ಕು ಕ್ಷಣ ಕೂಡಬೇಕಾಗಿತ್ತು ಅಂದ್ರೆ ಸ್ವಲ್ಪವೂ ಇರಬಾರದು. ಯಾವ ಇವೇನು ಕಡಿತಾವಲ್ಲ ಇವು ಇರಬಾರ್ದು, ಮನಸ್ಸನ್ನ ಜಗ್ಗುವಂಥವಿರಬಾರ್ದು. ಎಷ್ಟೊಂದು ಸುಂದರ ಘಟನಾ ನಡೀತು ಹಿಂದಕ್ಕೆ. ಒಬ್ಬ ಬುದ್ಧ ಭಿಕ್ಷು, ಆತ ಒಂದು ಸುಂದರವಾದಂತಹ ಬುದ್ಧ ಮೂರ್ತಿಯನ್ನ ಸ್ಥಾಪಿಸಿದ್ದ ಒಂದು ಬುದ್ಧ ಭಿಕ್ಷು ವಿಹಾರದಲ್ಲಿ. ಬಹಳ ಚಂದಿತ್ತು ಮೂರ್ತಿ, ಅದು ಎದರ ಮೂರ್ತಿ, ಕಲ್ಲಿನ ಮೂರ್ತಿ, ಬಹಳ ಚೆನ್ನಾಗಿತ್ತು. ಅದನ್ನ ನೋಡ್ತಾ ನೋಡ್ತಾ ಕೂಡ್ತಿದ್ದ, ಇದು ಅವನ ಸಾಧನೆ. ದಿನಾಲು ಅಲ್ಲಿ ಹೋಗಿ ಕೂಡ್ತಿದ್ದ, ಮನಸ್ಸು ಮಗ್ನವಾಗ್ತಿತ್ತು ಎದರಲ್ಲೇ, ಬುದ್ಧನಲ್ಲಿ. ಆ ಆಕಾರ ಆಗಿತ್ತು, ಎಷ್ಟು ಶಾಂತವಾದ ಮುಖ, ನಿಶ್ಚಲವಾದಂಥ ದೇಹ, ಕಣ್ಣಿನಲ್ಲಿ ಕಳೆ, ಶಾಂತಿಯ ಕಳೆ, ಪ್ರಸನ್ನತೆಯ ಕಳೆ. ಅದನ್ನು ನೋಡ್ತಾ ನೋಡ್ತಾ ಕೂಡ್ತಿದ್ದ, ಮನಸ್ಸು ಸಮಾಧಾನ ಆಗ್ತಿತ್ತು. ಈಗ ವರ್ಷ ಹೋಯ್ತು, ನಾಲ್ಕು ವರ್ಷ ಹೋಯ್ತು, ಹತ್ತು ವರ್ಷ ಹೋಯ್ತು. ಒಂದು ಅವಸ್ಥಾ ಬರ್ತಾ ಇತ್ತು ಬುದ್ಧ ಭಿಕ್ಕುವಿಗೆ, ಮನಸ್ಸು ಬಹಳ ಪ್ರಶಾಂತ ಆಗಿ ಬಿಟ್ಟಿತ್ತು. ನಿರ್ವಾಣದ ಸಮೀಪ ಬರ್ತಾ ಇದ್ದ ಬುದ್ಧ ಭಿಕ್ಕು. ಯಾಕೆ ಕಾಣೋದೆಲ್ಲ ಬುದ್ಧನೇ, ಇನ್ನೇನು ಕಾಣ್ತಿರ್ಲಿಲ್ಲ. ಒಂದು ದಿವಸ ಒಂದು ಘಟನಾ ನಡೀತು. ಇವನ್ನ ಶಿಷ್ಯ ಒಬ್ಬ ಬಹಳ ಶ್ರೀಮಂತ ಶಿಷ್ಯ ಇದ್ದ. ಆತ ಗುರುವನ್ನ, ಅವನಿಗೆ ಗುರುವಿನ ಮೇಲೆ ಬಹಳ ಅಭಿಮಾನ, ಅವನಿಗೆ ಗುರುವಿನ ಅದು ಹೆಸರು ಎಲ್ಲಾ ಕಡೆ ಕೇಳಿ ಬರ್ತಿತ್ತು, ಕೀರ್ತಿ ಬಹಳ ಹರವಿತ್ತು. ಏನು ಬುದ್ಧ ಗುರು ಅಷ್ಟು ಆನಂದವಾಗಿ ಧ್ಯಾನಿಸ್ತಾನ, ಆತ ಬುದ್ಧನ ಸಾಕ್ಷಾತ್ಕಾರ ಮಾಡಿಕೊಂಡವ ಅಂತ ಪ್ರಚಾರ ಆಗಿತ್ತು. ಅದಕ್ಕೆ ಬಹಳ ಸಂತೋಷ ಆಗಿತ್ತು ಶಿಷ್ಯನಿಗೆ. ದೂರದ ಊರ ಆತ ಬಂದ, ಬಂದು ಗುರುಗಳನ್ನ ಕಂಡ, ಮೂರ್ತಿಯನ್ನ ನೋಡಿದ, ಗುರುಗಳಿಗೆ ಹೇಳಿದ, ಮಹಾನುಭಾವರೇ ನಂದೊಂದಿಷ್ಟು ಬುದ್ಧ ಸೇವಾ ನಿಮ್ಮ ಸಲುವಾಗಿ ಮಾಡಬೇಕಾಗಿದೆ, ನನಗೊಂದಿಷ್ಟು ಅವಕಾಶ ಕೊಡಿ ಅಂದ. ಏನು ಸೇವಾ ಅಂತ ಕೇಳಿದ ಭಿಕ್ಕು. ಭಿಕ್ಕು ಅಂದ್ರೆ ಸನ್ಯಾಸ, ಬುದ್ಧ ಸನ್ಯಾಸ. ಏನು ಸೇವಾ ಮಾಡ್ತೀಯ ಅಂತ ಕೇಳಿದ ಮಹಾನುಭಾವರೇ, ಇನ್ನೇನು ಸೇವಾ ಮಾಡೋದು? ನೀವು ಯಾವ ಮೂರ್ತಿಯನ್ನ ನೋಡಿ ಇಷ್ಟು ಪ್ರಶಾಂತತೆಯನ್ನು ಅನುಭವಿಸ್ತೀರೋ ಅಂಥ ಮೂರ್ತಿ ಕಲ್ಲಿಂದದೆ, ನಾನು ಅದಕ್ಕೆ ಬಂಗಾರದ ಕವಚವನ್ನು ಹಾಕಿಕೊಡಬೇಕು ಅಂತ ನನಗಿಚ್ಛೆ ಅಂದ. ಬುದ್ಧ ಭಿಕ್ಕು, ಅದೆಲ್ಲ ಯಾಕಪ್ಪ, ಸುಮ್ಮನೆ ಇದ, ಚೆನ್ನಾಗಿದೆ, ಆರಾಮದ, ಅದನ್ನೆಲ್ಲ ಯಾಕೆ ಅಂತ ಕೇಳ್ದ. ಅವಾಗ ಶಿಷ್ಯ ಹೇಳ್ದ, ನಾನು ಮನಸ್ಸ ಮಾಡೀನಿ ಗುರುಗಳೇ, ಬುದ್ಧನಿಗೆ ನಂದೊಂದಿಷ್ಟು ಕಾಣಿಕೆ, ಲಕ್ಷಾಂತರ ಹಣ ಗಳಿಸಿದೆ, ಇದು ಸಾರ್ಥಕವಾಗಬೇಕಾಗಿತ್ತು ಅಂದ್ರೆ ಬುದ್ಧನಿಗೆ ಒಂದು ಬಂಗಾರದ ಕವಚ ಕೊಡಬೇಕು ಅಂತ ನನಗೆ ಇಚ್ಛೆ ಅದ. ಹೇಗೆ ಈಗ ಏನು ಮೂರ್ತಿ ಅದ, ಇದಕ್ಕೆ ಕೆಡಲಾರದಂಗೆ, ಇದಕ್ಕಿಂತ ಅದ್ಭುತ ಸುಂದರ ಆಗುವಂಗೆ ನಾನು ಮಾಡಿಸಿಕೊಡ್ತೇನೆ, ತಾವು ಅವಕಾಶ ಕೊಡಿ ಅಂದ. ಅವಾಗ ಆಯ್ತಪ್ಪ ಮಾಡು ಅಂದರು. ಆತ ವಿಶ್ವಕರ್ಮಿಗಳನ್ನು ಹಿಡಿದು ಸುಂದರವಾಗಿ ಮಾಡಿಕೊಟ್ಟ. ಏನು ಮೂರ್ತಿ ಅಷ್ಟು ಸುಂದರ ಅನಿಸಕ್ಕೆ ಶುರುವಾಯ್ತು. ಮೊದಲ ಅದು ಶಿಲಾ ಇರೋದರಿಂದ ಆಕರ್ಷಕ ಇರಲಿಲ್ಲ, ಈಗ ಬಂಗಾರ ಇರೋದರಿಂದ ಆಕರ್ಷಕ ಶುರುವಾಯ್ತು. ಅದು ಬಂಗಾರದ ಮೂರ್ತಿ ಉದ್ಘಾಟನೆ ಆಯಿತು ಮೂರ್ತಿ. ಆ ದಿವಸ ಬುದ್ಧ ಭಿಕ್ಕು ಕೂತ, ಧ್ಯಾನಕ್ಕೆ ಕೂತ, ನೋಡ್ತಾ ನೋಡ್ತಾ ಕೂತ, ದಿವಸ ಹೆಂಗ್ ಕೂಡ್ತಿದ್ದ ಹಾಗೆ. ಇಂದ ಬುದ್ಧ ಕಾಣ್ತಾ ಇಲ್ಲ, ಕತಿ ಮುಗಿತು. 20 ವರ್ಷ ಬುದ್ಧ ಕಾಣ್ತಿದ್ದ, ಕಲ್ಲು ಕಾಣ್ಲಿಲ್ಲ. 20 ವರ್ಷ ಕಾಣೋ ಬುದ್ಧ ಕ್ಷಣದಲ್ಲಿ ಮರೆಯಾಗಿದ್ದ. ಯಾಕೆ, ಆ ಸ್ಥಾನವನ್ನ ಸುವರ್ಣ ವ್ಯಾಪಿಸಿಬಿ. ಅವನಿಗೆ ಏನು ಕಾಣಿಸ್ತಿತ್ತು ಅಂದ್ರೆ ಬಂಗಾರ ಕಾಣಿಸಕ್ ಶುರುವಾಯಿತು, ಆದರೆ ಬುದ್ಧ ಕಾಣಿಸೋದಕ್ಕೆ ಹೋಯಿತು. ಕೂತ, ಅದೇ ಕಾಣ್ತಿತ್ತು, ಏನು ಬಂಗಾರ ಅಂತಿದ್ದ. ಬುದ್ಧಂ ಶರಣಂ ಹೋಯಿತು, ಸುವರ್ಣಂ ಶರಣಂ ಬಂತು. ಎಷ್ಟಿಲ್ಲ ವಿಚಿತ್ರದ ನಮ್ದು ಪರಿಸ್ಥಿತಿ ಹಂಗ. ಏನ ಮಾಡಕ್ ಹೋಗ್ತೀವಿ, ನಮ್ಮ ದೇವಾಲಯಗಳಲ್ಲಿ ಭಾರಿ ಭಾರಿ ಭಾರಿ ಮಾಡಕ್ ಹೋಗ್ತೀವಿ, ದೇವರು ಹೋಗಿ ಬಿಡ್ತದ, ಅದಷ್ಟೇ ಉಳಿದು ಆಗೋದಿಲ್ಲ. ಏನು ಎಷ್ಟು ಸಲ ಹಂಗಾಗ್ತದೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ಅಧ್ಯಾಯದ 12 ಹಾಗೂ 13 ಶ್ಲೋಕದಲ್ಲಿ ಅರ್ಜುನ ಹೇಳುತ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿ ದೇವಂ ಅಜಂ ವಿಭುಂ ಅಂತ ಭಗವಂತನಿಗೆ ಹೇಳ್ತಾನೆ. ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ ಪವಿತ್ರ ಪರಿಪೂರ್ಣ ಸತ್ಯ, ನೀನು ನಿತ್ಯ, ನೀನು ದಿವ್ಯನು, ಆದಿ ಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ಸೊ ನಾನು ಮಾತ್ರ ಇದನ್ನ ಹೇಳ್ತಾ ಇಲ್ಲ, ನಾರದ ಅಸಿತ ದೇವಲ ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನ ದೃಢಪಡಿಸುತ್ತಾರೆ, ಅದಲ್ಲದೆ ವೇದ ಶಾಸ್ತ್ರಗಳು ಕೂಡ ಇದನ್ನ ದೃಢಪಡಿಸಿವೆ ಅಂತ ಅರ್ಜುನ ಹೇಳ್ತಾನೆ. ಸೊ ಅರ್ಜುನನಿಗೀಗ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನುವಂಥದ್ದು ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಅದಾದ್ಮೇಲೆ ಅರ್ಜುನ ಹೀಗೆ ಹೇಳ್ತಾನೆ, ಶ್ಲೋಕ 14, ಸರ್ವಮೇ

व्यक्तिं विदुर्देवानदानवाः। ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಸೊ ಇಲ್ಲಿ ಅರ್ಜುನ ಹೇಳ್ತಾನೆ, ನೀನು ಹೇಳುವುದನ್ನೆಲ್ಲ ಸಂಪೂರ್ಣವಾಗಿ ಸತ್ಯವೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಸೊ ಕೆಲವರು ಕೇಳ್ತಾರೆ, ಯಾಕೆ ಅರ್ಜುನನಿಗೆ ಭಗವಂತ ಭಗವದ್ಗೀತೆಯನ್ನು ಬೋಧಿಸಿದ್ರು ಅಂತ ಕೆಲವರು ಕೇಳ್ತಾರೆ. ಸೊ ಇಲ್ಲಿದೆ ಕಾರಣ. ಮೊದಲನೇ ಕಾರಣ, ಅರ್ಜುನ ಒಬ್ಬ ಭಕ್ತ. ಎರಡನೇ ಕಾರಣ, ಅರ್ಜುನ ಸ್ನೇಹಿತ ಭಗವಂತನದು. ಮೂರನೇ ಕಾರಣ, ಅರ್ಜುನ ಯಾವುದೇ ಸಂದೇಹವಿಲ್ಲದೆ ಭಗವಂತ ಹೇಳುವುದನ್ನೆಲ್ಲ ಸಂಪೂರ್ಣ ಸತ್ಯವೆಂದು ಒಪ್ಪಿಕೊಳ್ಳುವಂತಹ ಆ ಮಹಾನ್ ಗುಣ ಇದೆ ಅವನಲ್ಲಿ. ಯಾವುದೇ ಸಂದೇಹ ಇಲ್ಲ ಭಗವಂತನ ಮೇಲೆ. ಸೊ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಕೂಡ ಈ ಗುಣಗಳಿರಬೇಕು. ಭಗವಂತನ ಭಕ್ತಿ ತುಂಬಾ ಮುಖ್ಯ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ. ಮತ್ತೆ ಭಗವಂತನ ವಾಣಿಯ ಮೇಲೆ ಯಾವುದೇ ಸಂದೇಹವನ್ನ ನಾವು ಇಟ್ಕೊಳ್ಬಾರ್ದು. ಯಾಕೆಂದ್ರೆ ದೇವೋತ್ತಮ ಪರಮ ಪುರುಷನೇ ನಮ್ಗೆ ಇದನ್ನ ಹೇಳ್ತಾ ಇರುವಾಗ ಸಂದೇಹವನ್ನ ಇಟ್ಕೊಂಡ್ರೆ ಅದು ಅಪರಾಧವಾಗುತ್ತದೆ. ಸೊ ಅರ್ಜುನ ಇಲ್ಲಿ ಹೇಳ್ತಾನೆ, ಸಂಪೂರ್ಣವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ, ನೀನು ಹೇಳುವುದನ್ನೆಲ್ಲ ಸತ್ಯ ಅಂಥೇಳಿ. ಸೊ ನಿನ್ನ ವ್ಯಕ್ತಿತ್ವವನ್ನು ದೇವತೆಗಳಾಗಲಿ ದಾನವರಾಗಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಜುನ ಇಲ್ಲಿ ಹೇಳ್ತಾನೆ. ಶ್ರದ್ಧೆ ಇಲ್ಲದವರು ಮತ್ತು ದಾನವ ಸ್ವಭಾವದವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು ಎಂದು ಅರ್ಜುನ ಇಲ್ಲಿ ದೃಢಪಡಿಸ್ತಾನೆ. ದೇವತೆಗಳು ಸಹ ಅವನನ್ನು ತಿಳಿಯಲಾರರು. ಇನ್ನು ಆಧುನಿಕ ಜಗತ್ತಿನಲ್ಲಿ ವಿದ್ವಾಂಸರೆಂದು ಕರೆಸಿಕೊಳ್ಳುವವರ ಪಾಡೇನು? ಪರಮಪ್ರಭುವಿನ ಕೃಪೆಯಿಂದ ಅರ್ಜುನ ಪರಮ ಸತ್ಯವು ಕೃಷ್ಣ ಮತ್ತು ಅವನು ಪರಿಪೂರ್ಣ ಎಂದು ಅರ್ಥ ಮಾಡಿಕೊಂಡಿದ್ದಾನೆ. ಆದ್ರಿಂದ ಅರ್ಜುನನ ಮಾರ್ಗವನ್ನ ನಾವು ಅನುಸರಿಸಬೇಕು. ಅವನು ಭಗವದ್ಗೀತೆಯ ಪ್ರಮಾಣವನ್ನ ಸ್ವೀಕರಿಸಿದವನು. ನಾಲ್ಕನೇ ಅಧ್ಯಾಯದಲ್ಲಿ ವರ್ಣಿಸಿದಂತೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಗುರು ಶಿಷ್ಯ ಪರಂಪರೆಯು ಕಳೆದು ಹೋಗಿತ್ತು. ಅರ್ಜುನನ್ ತನ್ನ ಆಪ್ತ ಸ್ನೇಹಿತನೆಂದು ಶ್ರೇಷ್ಠ ಭಕ್ತನೆಂದು ಭಾವಿಸಿ ಕೃಷ್ಣನು ಅರ್ಜುನನೊಡನೆ ಆ ಗುರು ಶಿಷ್ಯ ಪರಂಪರೆಯನ್ನ ಮತ್ತೆ ಪ್ರಾರಂಭಿಸಿದ. ಆದ್ರಿಂದ ಗೀತೋಪನಿಷತ್ತಿಗೆ ಬರೆದ ಒಂದು ಪ್ರಭುಪಾದರೆ ಮುನ್ನುಡಿಯಲ್ಲಿ ಹೇಳುವಂತೆ ಭಗವದ್ಗೀತೆಯನ್ನು ಪರಂಪರಾ ಪದ್ಧತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಪರಂಪರೆಯು ಕಳೆದು ಹೋದಾಗ ಅದಕ್ಕೆ ಮತ್ತೆ ಚೈತನ್ಯವನ್ನ ಕೊಡಲು ಅರ್ಜುನನನ್ನು ಆರಿಸಲಾಯಿತು. ಕೃಷ್ಣನು ಹೇಳಿದ್ದನ್ನೆಲ್ಲ ಅರ್ಜುನ ಸ್ವೀಕರಿಸ್ತಾನೆ. ಅದನ್ನ ನಾವು ಮೇಲ್ಪಂಕ್ತಿಯಾಗಿ ಅನುಸರಿಸಬೇಕು. ಆಗ ನಾವು ಭಗವದ್ಗೀತೆಯ ತಿರುಳನ್ನು ಅರ್ಥ ಮಾಡಿಕೊಳ್ಳಬಲ್ಲೆವು ಮತ್ತು ಆಗ ಮಾತ್ರ ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು. ಶ್ಲೋಕ 15. ಅರ್ಜುನ ಮುಂದುವರಿದುಕೊಂಡು ಹೀಗೆ ಹೇಳ್ತಾನೆ, ಸ್ವಯಂ

ತತ್ಪತೆ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಶ್ರೀಕೃಷ್ಣ ಕೂಡ ಹೇಳ್ತಾರೆ, ಮನುಷ್ಯಾಣಾಂ ಸಹಸ್ರೇಶು, ಸಾವಿರರಲ್ಲಿ ಒಬ್ಬರು ನನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಬಹುದು, ಆದರೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವರಲ್ಲಿ ಒಬ್ಬರು ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳುವುದು ಕಷ್ಟ ಅಂತ ಭಗವಂತ ಹೇಳ್ತಾರೆ. ಅರ್ಜುನ ಮತ್ತು ಅವನ ಅನುಯಾಯಿಗಳಂತೆ ಭಕ್ತಿ ಸೇವೆಯನ್ನು ಸಲ್ಲಿಸಿ ಕೃಷ್ಣನೊಡನೆ ಸಂಬಂಧವನ್ನ ಪಡೆದುಕೊಂಡವರು ಮಾತ್ರ ಪರಮಪ್ರಭು ಶ್ರೀಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ನಾಸ್ತಿಕ ಮನೋಧರ್ಮದವರು ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಲಾರರು. ಮನುಷ್ಯನನ್ನು ಪರಮಪ್ರಭುವಿನಿಂದ ಬೇರೆಡೆ ಒಯ್ಯುವ ಮಾನಸಿಕ ಊಹಾಪೋಹವು ಪರಮ ಪಾಪ. ಕೃಷ್ಣನನ್ನು ತಿಳಿಯದವರು ಭಗವದ್ಗೀತೆಯ ಬಗ್ಗೆ ಮಾತನಾಡಲು ಹೋಗಬಾರದು. ಭಗವದ್ಗೀತೆ ಕೃಷ್ಣ ಹೇಳಿರುವಂಥದ್ದು, ಅದು ಕೃಷ್ಣ ವಿಜ್ಞಾನವಾದದ್ರಿಂದ ಅರ್ಜುನನು ಅರ್ಥ ಮಾಡಿಕೊಂಡ ತರನೇ ಅದನ್ನ ನಾವು ಕೃಷ್ಣನಿಂದಲೇ ತಿಳಿದುಕೊಳ್ಳಬೇಕು, ಅಥವಾ ಕೃಷ್ಣನಿಂದ ಸ್ಥಾಪಿತವಾಗಿರುವಂತಹ ಗುರು ಶಿಷ್ಯ ಪರಂಪರೆಯಿಂದ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅದನ್ನ ನಾಸ್ತಿಕರಿಂದ ನಾವು ಸ್ವೀಕರಿಸಬಾರದು. ಶ್ರೀಮದ್ ಭಾಗವತಮಲ್ಲಿ ಹೇಳಿರುವಂತೆ, ವದಂತಿ ತತ್ತತ್ವ ವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಪರಮಸತ್ಯವನ್ನ ಮೂರು ಮುಖಗಳಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಲಾಗುತ್ತೆ, ನಿರಾಕಾರ ಬ್ರಹ್ಮನ್ ಆಗಿ, ಅಂತರ್ಯಾಮಿಯಾಗಿ ಪರಮಾತ್ಮನಾಗಿ, ಮತ್ತು ಕಟ್ಟಕಡೆಗೆ ದೇವೋತ್ತಮ ಪರಮ ಪುರುಷನಾಗಿ. ಆದ್ರಿಂದ ಪರಿಪೂರ್ಣ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಕಡೆಯ ಹಂತದಲ್ಲಿ ಮನುಷ್ಯ ದೇವೋತ್ತಮ ಪರಮ ಪುರುಷನಲ್ಲಿಗೆ ಬರ್ತಾನೆ. ಒಬ್ಬ ಸಾಮಾನ್ಯ ಮನುಷ್ಯನಾಗಲಿ, ನಿರಾಕಾರ ಬ್ರಹ್ಮನನ್ನು ಅಂತರ್ಯಾಮಿ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡ ಒಬ್ಬ ಮುಕ್ತ ಮನುಷ್ಯನಾಗಲಿ ಭಗವಂತನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು. ಅಂತಹ ಮನುಷ್ಯರು ಸ್ವತಃ ಈ ವ್ಯಕ್ತಿ ಕೃಷ್ಣನು ಹೇಳುತ್ತಿರುವ ಭಗವದ್ಗೀತೆಯ ಶ್ಲೋಕಗಳಿಂದ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ಕೆಲವೊಮ್ಮೆ ನಿರಾಕಾರವಾದಿಗಳು ಕೃಷ್ಣನನ್ನು ಭಗವಾನ್ ಎಂದು ಒಪ್ಪಿಕೊಳ್ತಾರೆ, ಅಥವಾ ಆತನ ಅಧಿಕಾರವನ್ನ ಒಪ್ಪಿಕೊಳ್ತಾರೆ. ಆದರೂ ಮುಕ್ತರಾದವರು ಹಲವರು ಕೃಷ್ಣನನ್ನು ಪುರುಷೋತ್ತಮ ಎಂದು ಒಪ್ಪಿಕೊಳ್ಳಲಾರರು. ಆದ್ರಿಂದ ಅರ್ಜುನ ಅವನನ್ನ ಇಲ್ಲಿ ಪುರುಷೋತ್ತಮ ಅಂತ ಸಂಬೋಧಿಸ್ತಾನೆ. ಹೀಗಿದ್ದರೂ ಕೃಷ್ಣನು ಎಲ್ಲಾ ಜೀವಿಗಳ ತಂದೆ ಎನ್ನುವುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು. ಆದ್ರಿಂದ ಅರ್ಜುನ ಅವನನ್ನ ಭೂತ ಭಾವನ ಅಂತ ಇಲ್ಲಿ ಸಂಬೋಧಿಸ್ತಾ ಇದ್ದಾನೆ. ಕೃಷ್ಣನು ಎಲ್ಲಾ ಜೀವಿಗಳ ತಂದೆ ಎಂದು ಅರಿತವನು ಸಹ ಅವನನ್ನ ಪರಮ ನಿಯಂತ್ರಕ ಎಂದು ಅರಿಯದೆ ಹೋಗಬಹುದು. ಆದ್ರಿಂದ ಇಲ್ಲಿ ಅವನನ್ನ ಭೂತೇಶ ಅಂತ ಹೇಳಲಾಗಿದೆ, ಎಲ್ಲಾ ಜೀವಿಗಳ ಪರಮ ನಿಯಂತ್ರಕ ಎಂದು ಸಂಬೋಧಿಸಿದೆ. ಅವನು ಎಲ್ಲಾ ಜೀವಿಗಳ ಪರಮ ನಿಯಂತ್ರಕ ಎಂದು ಅರ್ಥ ಮಾಡಿಕೊಂಡವನು ಅವನನ್ನು ಎಲ್ಲಾ ದೇವತೆಗಳ ಮೂಲ ಎಂದು ತಿಳಿಯದೆ ಹೋಗಬಹುದು. ಆದ್ದರಿಂದ ಇಲ್ಲಿ ಅವನನ್ನ ದೇವದೇವ, ಎಲ್ಲಾ ದೇವತೆಗಳ ಪೂಜಾರ್ಹ ದೇವರೆಂದು ಸಂಬೋಧಿಸಿದೆ. ಸೊ ಅವನನ್ನ ದೇವದೇವನೆಂದು ತಿಳಿದುಕೊಂಡರು ಅವನು ಎಲ್ಲಾ ವಸ್ತುಗಳ ಪರಮಸ್ವಾಮಿ ಎಂದು ಅರಿಯದಿರಬಹುದು. ಆದ್ರಿಂದ ಅವನನ್ನು ಜಗತ್ಪತಿ ಅಂತೇಳಿ ಇಲ್ಲಿ ಸಂಬೋಧಿಸಲಾಗಿದೆ. ಹೀಗೆ ಅರ್ಜುನನ ಸಾಕ್ಷಾತ್ಕಾರದಿಂದ ಕೃಷ್ಣನ ವಿಷಯದ ಸತ್ಯವನ್ನ ಇಲ್ಲಿ ಸ್ಥಾಪಿಸಲಾಗಿದೆ. ಕೃಷ್ಣ ಇರುವಂತೆ ಅವನನ್ನು ಅರ್ಥ ಮಾಡಿಕೊಳ್ಳಲು ನಾವು ಅರ್ಜುನನ ಹೆಜ್ಜೆಗಳನ್ನು ಅನುಸರಿಸಬೇಕು.

ಅಷ್ಟಸೀ. ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನ್ನು ಕುರಿತು ನನಗೆ ವಿವರವಾಗಿ ಹೇಳು. ಸೊ ಅರ್ಜುನನಿಗೆ ಈಗ ಭಗವಂತನ ಬಗ್ಗೆ ಇನ್ನಷ್ಟು ಕೇಳುವಂತ ಇಚ್ಛೆಯಾಗಿದೆ. ಸೊ ಹೇಗೆ ನೀನು ಜಗತ್ತುಗಳನ್ನೆಲ್ಲ ವ್ಯಾಪಿಸಿದ್ಯಾ ಅದನ್ನ ಕೇಳುವಂತ ಇಚ್ಛೆಯಾಗಿದೆ ಅಂತ ಅರ್ಜುನ ಹೇಳ್ತಾನೆ. ಸೊ ಕೃಷ್ಣನನ್ನು ಕುರಿತ ತನ್ನ ತಿಳುವಳಿಕೆಯಿಂದ ಅರ್ಜುನನು ಈಗಾಗಲೇ ತೃಪ್ತನು ಎಂದು ಈ ಶ್ಲೋಕದಲ್ಲಿ ಇದು ಕಂಡು ಬರುತ್ತೆ. ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ವೈಯಕ್ತಿಕ ಅನುಭವವಿದೆ, ಬುದ್ಧಿಶಕ್ತಿ ಇದೆ, ಜ್ಞಾನವಿದೆ, ಮತ್ತು ಈ ಸಾಧನಗಳಿಂದ ಮನುಷ್ಯನಿಗೆ ಅವನ ಅಂದ್ರೆ ಒಬ್ಬ ಮನುಷ್ಯನಿಗೆ ಇರಬೇಕಾಗಿರುವಂತದ್ದೆಲ್ಲವೂ ಅವನಲ್ಲಿ ಇದೆ. ಸೊ ಆತ ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷನೆಂದು ಅರ್ಥ ಮಾಡಿಕೊಂಡಿದ್ದಾನೆ. ಅವನಿಗೆ ಯಾವ ಸಂಶಯವೂ ಇಲ್ಲ. ಆದರೂ ಕೃಷ್ಣನು ತನ್ನ ಸರ್ವವ್ಯಾಪಿ ಸ್ವಭಾವವನ್ನ ವಿವರಿಸಬೇಕಂತೇಳಿ ಇಲ್ಲಿ ಕೃಷ್ಣನನ್ನ ಕೇಳ್ತಾ ಇದ್ದಾನೆ ಅರ್ಜುನ. ಸಾಮಾನ್ಯವಾಗಿ ಜನರು, ವಿಶೇಷವಾಗಿ ನಿರಾಕಾರವಾದಿಗಳು, ಮುಖ್ಯವಾಗಿ ಪರಮದ ಸರ್ವವ್ಯಾಪಿ ಸ್ವಭಾವವನ್ನ ಕುರಿತು ಆಸಕ್ತಿ ಹೊಂದಿರ್ತಾರೆ. ಆದ್ರಿಂದ ಅರ್ಜುನ ಕೃಷ್ಣನನ್ನು ಅವನ ವಿವಿಧ ಶಕ್ತಿಗಳ ಮೂಲಕ ತನ್ನ ಸರ್ವವ್ಯಾಪಿ ರೂಪದಲ್ಲಿ ಹೇಗೆ ಅಸ್ತಿತ್ವದಲ್ಲಿ ಇದ್ದಾನೆ ಅಂತ ಕೇಳ್ತಾ ಇದ್ದಾನೆ. ಸೊ ಅರ್ಜುನ ಇದನ್ನ ಸಾಮಾನ್ಯ ಜನರ ಪರವಾಗಿ ಕೇಳ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕಥಂ

0: ಅನ್ನಯಾ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಮತ್ತು ನಾನು ನಿನ್ನನ್ನು ತಿಳಿಯುವುದು ಹೇಗೆ? ಓ ದೇವೋತ್ತಮ ಪರಮಪುರುಷನೇ, ಯಾವ್ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಸೊ ಎಲ್ಲೆಡೆ ನಾನು ನಿನ್ನನ್ನು ನೋಡಬೇಕಂತಿದ್ರೆ ಹೇಗೆ, ಇದು ಯಾವ ಥರ ನಾನು ನಿನ್ನ ಸ್ಮರಿಸುವಂಥದ್ದು, ಹೇಗೆ ನಾನು ಎಲ್ಲೆಡೆ ನಿನ್ನನ್ನು ನೋಡುವಂಥದ್ದು ಅಂತ ಇಲ್ಲಿ ಅರ್ಜುನ ಕೇಳ್ತಾನೆ. ಸೊ ಹಿಂದಿನ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ ಕೃಷ್ಣನನ್ನು ಅವನ ಯೋಗ ಮಾಯೆಯು ಮುಚ್ಚಿರುತ್ತೆ. ಶರಣಾಗತರಾದ ಆತ್ಮರು ಮತ್ತು ಭಕ್ತರು ಮಾತ್ರ ಅವನನ್ನು ಕಾಣಬಲ್ಲರು. ಈಗ ಅರ್ಜುನನಿಗೆ ತನ್ನ ಸ್ನೇಹಿತ ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ದೃಢಪಟ್ಟಿದೆ. ಆದರೆ ಸಾಮಾನ್ಯ ಮನುಷ್ಯರು ಯಾವ ಪ್ರತಿಕ್ರಿಯೆಯಿಂದ ಸರ್ವವ್ಯಾಪಿಯಾದ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಹುದು ಅಂತ ತಿಳಿಯೋದಕ್ಕೆ ಅರ್ಜುನ ಇಲ್ಲಿ ಅಪೇಕ್ಷಿಸ್ತಾ ಇದ್ದಾನೆ. ದಾನವರು ಮತ್ತು ನಾಸ್ತಿಕರು ಸೇರಿದಂತೆ ಸಾಮಾನ್ಯ ಮನುಷ್ಯರು ಕೃಷ್ಣನನ್ನು ತಿಳಿಯಲಾರರು. ಯಾಕೆಂದರೆ ಅವನ ಯೋಗ ಮಾಯೆಯ ಶಕ್ತಿಯು ಅವನನ್ನು ಮುಚ್ಚಿರುತ್ತದೆ. ಹರೇ ಕೃಷ್ಣ. ಇದರ ಮುಂದಿನ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ವಿಶೇಷ ಕಾರ್ಯಕ್ರಮಗಳು, 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಸಂದೀಪ್ ಸಾಗರೆ.
1: ನಮ್ಮ ನಿತ್ಯ ಜೀವನದಲ್ಲಿ ಆಯುರ್ವೇದ ಹೇಗೆ ಉಪಯೋಗವಾಗುತ್ತದೆ? ಜ್ವರದಲ್ಲಿ ಮನೆ ಮದ್ದು ಅಂತ ಹೇಳ್ತೇವೆ. ಜ್ವರದಾಗ ಮುಖ್ಯವಾಗಿ 10-20 ತುಳಸಿ ಎಲೆಗಳನ್ನು, ಅದರ ಜೊತೆ 5-6 ಕರಿಮೆಣಸಿನ ಪುಡಿ ಮತ್ತು 1 ಕಪ್ ನೀರು, ಇದನ್ನು ಚೆನ್ನಾಗಿ ಕುದಿಸಿ 1/4 ಭಾಗಕ್ಕೆ ಇಳಿಸಬೇಕು. ಇದನ್ನು ದಿನಕ್ಕೆ 2 ಬಾರಿ ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಜ್ವರವನ್ನು ನಾವು ದೂರ ಮಾಡಬಹುದು. ಅದೇ ರೀತಿ 10-20 ತುಳಸಿ ಎಲೆ ಮತ್ತು 1/4 ಕಪ್ ನೀರು, 1/4 ಕಪ್ ಹಾಲು ಮತ್ತು 1/4 ಚಮಚ ಸಕ್ಕರೆ ಮತ್ತು 1 ಏಲಕ್ಕಿಯನ್ನು ಕೂಡಿಸಿ ದಿನಕ್ಕೆ 2-3 ಬಾರಿ ಸೇವಿಸುವುದರಿಂದ ಜ್ವರ ದೂರವಾಗಬಹುದು. ಅದೇ ರೀತಿ ಶೀತ ಮತ್ತು ಗಂಟಲು ನೋವು, ಇದರಲ್ಲಿ ಮುಖ್ಯವಾಗಿ ಚರ್ಮ 1/4 ಚಮಚ ದಾಲ್ಚಿನ್ನಿ ಪುಡಿ, 1 ಕಪ್ ನೀರು, 1 ಕರಿಮೆಣಸು ಪುಡಿ ಮಾಡಿ 2 ಚಮಚ ಜೇನುತುಪ್ಪದಿಂದ ದಿನಾಲೂ ಸೇವಿಸುವುದರಿಂದ ಶೀತ ಮತ್ತು ಗಂಟಲ ನೋವನ್ನು ಕಡಿಮೆ ಮಾಡಿಕೊಳ್ಬಹುದು. ಅದೇ ರೀತಿ ತುಳಸಿ ಮತ್ತು ಶುಂಠಿ ಕಷಾಯ ಅಥವಾ ಸ್ವರಸವನ್ನು 2-3 ಬಾರಿ ಸೇವಿಸುವುದರಿಂದ ಕೂಡ ಶೀತ ಮತ್ತು ಗಂಟಲು ನೋವು ದೂರವಾಗುತ್ತದೆ. ಇನ್ನು ಮುಂದೆ ಕೆಮ್ಮು ಮತ್ತು ಕಫ ಇದ್ರೆ 1 ವೀಳ್ಯದೆಲೆ ಅಥವಾ ತಿನ್ನು ಎಲೆ ಅಂತ ಹೇಳ್ತಾವಲ್ಲ, ಅದನ್ನು 1 ಎಲೆ, 1 ಲವಂಗ, 5-10 ತುಳಸಿ ಎಲೆಯನ್ನು ಸೇರಿಸಿ ಚೆನ್ನಾಗಿ ನುರಿಸಿ ತಿನ್ನಬೇಕು. ಇದರಿಂದ ಕೆಮ್ಮು ಮತ್ತು ಕಫ ದೂರವಾಗುತ್ತದೆ. ಮತ್ತು ಚಹಾದ ಎಲೆ ಅಂತ ಹೇಳ್ತೀವಿ, ಚಹಾ ಎಲೆ 2-3 ಅಥವಾ ಗೌತಿ ಚಹಾ ಅಂತ ಹೇಳ್ತೀವಿ, ಲೆಮನ್ ಗ್ರಾಸ್, ಅದನ್ನ 2-3 ಲೆಮನ್ ಗ್ರಾಸ್ ತಗೊಂಡು 1 ಚಮಚ ಸಕ್ಕರೆ ಮತ್ತು 1/4 ಬಟ್ಲ್ ಹಾಲು, 1/4 ಬಟ್ಲ್ ನೀರು ಇದನ್ನು ಕುದಿಸಿ ಚೆನ್ನಾಗಿ ಕುದಿಸಬೇಕು. ಇದರ ಕಷಾಯವನ್ನು ಕುಡಿಯೋದ್ರಿಂದ ಕೂಡ ಕೆಮ್ಮು ಮತ್ತು ಕಫ ದೂರವಾಗುತ್ತದೆ. ಅದೇ ರೀತಿ 5-10 ತುಳಸಿ ಎಲೆಯ ರಸ, 1-2 ಬೆಳ್ಳುಳ್ಳಿ ಕಾಳು ಮತ್ತು 1 ಚಮಚ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಕೆಮ್ಮು ಮತ್ತು ಕಫ ದೂರವಾಗುತ್ತದೆ. ಇನ್ನು ಮುಂದೆ ಅಜೀರ್ಣದ ಬಗ್ಗೆ ತಿಳ್ಕೊಳ್ಳೋಣ. ಅಜೀರ್ಣದಲ್ಲಿ ದಿನನಿತ್ಯ ತಿಳುವಾದ ಬೆಣ್ಣೆ ತೆಗೆದ ಮಜ್ಜಿಗೆಗೆ ಸೈಂಧವ ಲವಣ ಮತ್ತು 1/4 ಚಮಚ ಜೀರಿಗೆ ಪುಡಿಯನ್ನು ಬೆರೆಸಿ ಕುಡಿಯುತ್ತಿದ್ದರೆ ಅಜೀರ್ಣ ಸಾವಕಾಶವಾಗಿ ನಿವಾರಣೆ ಆಗುತ್ತಾ ಹೋಗುತ್ತದೆ. ಅದೇ ರೀತಿ ಪುದೀನಾ ಸೊಪ್ಪಿನ ಚಟ್ನಿಯನ್ನು ಊಟದಲ್ಲಿ ಬಳಸುವುದರಿಂದ ಜೀರ್ಣ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ನಾಲಿಗೆಯ ರುಚಿ ಕೂಡ ಹೆಚ್ಚಾಗುತ್ತದೆ. ಇನ್ನು ಅಸ್ತಮಾ ಕಾಯಿಲೆ, ಅಸ್ತಮಾದಲ್ಲಿ 1/4 ಚಮಚ ಅಜವಾನ, 1/4 ಚಮಚ ಮೆಂತೆಕಾಳು ಬೆರೆಸಿ ಕಷಾಯ ಮಾಡಿ ಜೇನುತುಪ್ಪ ಸೇರಿಸಿ ದಿನಕ್ಕೆ 3 ಬಾರಿ ಸೇವಿಸುತ್ತಿದ್ದರೆ ಅಸ್ತಮಾ ರೋಗ ಕ್ರಮೇಣ ಕಡಿಮೆಯಾಗುವುದು. ಇನ್ನು ಆಹಾರ ರುಚಿಸದಿದ್ದರೆ, ನಾಲಿಗೆ ರುಚಿ ಹತ್ತಲಿಲ್ಲಪ್ಪ ಅಂದರೆ ಏನು ಮಾಡಬೇಕು? 1 ಚೂರು ಶುಂಠಿ ಮತ್ತು 1 ಚಿಟಿಕೆ ಕರಿಮೆಣಸನ್ನು ಕೂಡಿಸಿ ತಿಂದರೆ ಸಪ್ಪೆ ನಾಲಿಗೆಗೆ ರುಚಿ ಹೆಚ್ಚಿಸುವುದು. ಅದೇ ರೀತಿ ಆಯಾಸ ಪರಿಹಾರಕ್ಕೆ, ಬಹಳ ದೂರಿಂದ ಬಿಸಿಲಾಗಿ ಎಲ್ಲಿಂದ ಬಂದ್ರೆ ಆಯಾಸ ಆದಾಗ ಏನು ತಗೋಬೇಕು? ಕಬ್ಬಿನ ರಸವನ್ನು ಹಿತಮಿತವಾಗಿ ಕುಡಿದರೆ ಆಯಾಸ ದೂರವಾಗುವುದು. ಅದೇ ರೀತಿ ಬೆಲ್ಲದ ನೀರಿಗೆ ನಿಂಬೆಹಣ್ಣಿನ ರಸ ಸೇರಿಸಿ ಕುಡಿಯಬೇಕು. ಮತ್ತೆ 5-6 ಒಣದ್ರಾಕ್ಷಿ ತಿಂದು ನೀರು ಕುಡಿದರೆ ಆಯಾಸ ದೂರವಾಗುವುದು. ಇನ್ನು ಹೊಟ್ಟೆ ಉಬ್ಬು ಅಂತ ಹೇಳ್ತೀವಿ, ಗ್ಯಾಸ್ ಹಿಡಿತದೆ ಹೊಟ್ಟೆದಿಂದ. ಪ್ರತಿನಿತ್ಯ ಆಹಾರದಲ್ಲಿ ಬೆಳ್ಳುಳ್ಳಿ, ಹಿಂಗು, ತಾಜಾ ತಿಳಿಯಾದ ಮಜ್ಜಿಗೆ, ಶುಂಠಿಯನ್ನು ಉಪಯೋಗಿಸುವುದರಿಂದ ಹೊಟ್ಟೆ ಉಬ್ಬು ಕಡಿಮೆಯಾಗುವುದು. ಅದೇ ರೀತಿ ಪಿತ್ತದೋಷ, ಇಲ್ಲಿ 1 ಬಟ್ಲ ಜೀರಿಗೆ ಕಷಾಯಕ್ಕೆ 1 ಚಿಟಿಕೆ ಏಲಕ್ಕಿ ಪುಡಿ ಸೇರಿಸಿ ಕುಡಿಯುವುದರಿಂದ ಪಿತ್ತದೋಷ ಕಡಿಮೆಯಾಗುವುದು. ಇನ್ನು ಬಾಯಾರಿಕೆ ಅಂತ ಹೇಳ್ತಾರೆ, ಬಾಯಾರದಾಗ ಏನು ಮಾಡಬೇಕು? ಎಳೆನೀರು ಕುಡಿಬೇಕು. ಮತ್ತು ಅದೇ ರೀತಿ ತಿಳಿಯಾದ ತಾಜಾ ಮಜ್ಜಿಗೆಗೆ ಕೋತಂಬರಿ ಸೊಪ್ಪು ಹಾಗೂ ಸೈಂಧವಲವನ್ನು ಬೆರೆಸಿ ಕುಡಿಯೋದ್ರಿಂದ ಬಾಯಾರಿಕೆ ದೂರವಾಗುತ್ತದೆ. ಇನ್ನು ನಿಂಬೆಹಣ್ಣಿನ ಶರಬತ್ ಕುಡಿಯಬೇಕು. ಅದೇ ರೀತಿ ಒಣದ್ರಾಕ್ಷಿ ಮತ್ತು ನೀರು ಕುಡಿಯೋದ್ರಿಂದ ಕೂಡ ಬಾಯಾರಿಕೆ ದೂರವಾಗುತ್ತದೆ. ಇನ್ನು ಮುಂದೆ ಬಿಕ್ಕಳಿಕೆ ಅಂತ ಹೇಳುತ್ತೇವೆ. ಬಿಕ್ಕಳಿಕೆ ಇದ್ದಾಗ ಲವಂಗವನ್ನು ಹಲ್ಲುಗಳಿಂದ ಅಗೆದು ಚಪ್ಪರಿಸಿ ತಿನ್ನುತ್ತಿದ್ದರೆ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530.

ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. BBT ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663-5218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab, and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital, ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital, ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831-255-2500 ಮತ್ತು 2473-777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಕು ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಇವತ್ತಿನ ಈ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಸ್ವಾಗತ ಅಷ್ಟೇ ಅಲ್ಲ, ಗೀತೆಯೊಂದಿಗೆ ಸ್ವಾಗತ ಆತ್ಮೀಯ ಸ್ನೇಹಿತರೆ. ಎಸ್, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ಅವರು ವೆಲ್ಕಮ್ ಡ್ರಿಂಕ್ ಈ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾನಾದ್ರೂ ಕೊಟ್ಟೆ ಕೊಡುತ್ತೇನೆ. ಸೊ ವೆಲ್ಕಮ್, ಸ್ವಾಗತದ ಮುಖಾಂತರ ತಮ್ಮೆಲ್ಲರಿಗೂ ಒಂದು ಗೀತೆ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM, ಇದು KLE ಕನಸು ಬೆಳಕು ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳೊಂದಿಗೆ ನನ್ನ ಮಾತುಗಳಲ್ಲಿ ಇವತ್ತಿನ ದಿನ ಬಹಳ ದಿನಗಳ ನಂತರ ತಗೊಂಡು ಬಂದಿದ್ದೇನೆ ನೆನಪಿನ ದೋಣಿಯಲ್ಲಿ. ಆತ್ಮೀಯ ಸ್ನೇಹಿತರೆ, ಈ ನೆನಪಿನ ದೋಣಿಯಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಾನು ಏನಪ್ಪ ತಗೊಂಡು ಬಂದಿದ್ದೇನೆ ಅದ್ರ ಬಗ್ಗೆ ಹೇಳೋಗಿತ ಮುಂಚೆ ನೆನಪಿನ ದೋಣಿಯಲ್ಲಿ ಎಲ್ಲರೂ ಕೂತ್ಕೊಳ್ಳಿ. ಇವತ್ತಿನ ನೆನಪು ಬಾವಿ. ಯೋಪ್ಪ ಮಂಜು, ಪೈಲಾನ ದೋಣಿನೇ ಕುಂಡರ್ಸಿ ನದಿಯಾಗ ಹೋಗುದು ಬಿಟ್ಟು ಈ ದೋಣಿ ಬಾವಿಯಾಗ ಹೋಗುತ್ತೆ. ಇಲ್ಲ ಆತ್ಮೀಯ ಸ್ನೇಹಿತರೆ, ಬಾವಿ ನೀರು ತುಂಬುವುದು. ನಡಿರಿ ಸ್ನೇಹಿತರೆ, ಈ ಒಂದು ವಿಷಯ ಈ ಪದವನ್ನು ಬಳಸಿದಾಗ ನಿಮ್ಮ ಮನಸ್ಸಲ್ಲಿ ಆ ಹಳೆ ನೆನಪುಗಳು ತಾಜಾ ಆಗಿರ್ಬೋದು. ಈಗ ಬಾವಿ ಬಹಳ ಅಪರೂಪ ಆಗಿದೆ, ನಡಿರಿ ಒಂದು ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ವೇಣುಧ್ವನಿ ನಾಡಿ ಬಾಂಡ್ ಫರ್ ಎಫ್ಎಂ ಕೆಎಲ್ ಈ ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಬೈ. ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬಾವಿ ಬಗ್ಗೆ. ಸ್ನೇಹಿತರೆ, ಬಾವಿ ನೀರು ತುಂಬುವುದು ಇದು ಒಂದಾನೊಂದು ಕಾಲದಲ್ಲಿ ಒಂದು ಕೆಲಸವಾಗಿ ಇತ್ತು. ಬಾವಿ ನೀರು ತುಂಬುವುದು ಸುಲಭವಲ್ಲ ಸ್ನೇಹಿತರೆ. ಬಾಲ್ಯದಿಂದ ಇದು ಒಂದು ವರ್ಕೌಟ್ ಆಗಿ ಕೂತಿದೆ. ನನಗ ಜಿಮ್ ಅಂದ್ರೆ ತುಂಬಾನೇ ಇಷ್ಟ. ಜಿಮ್ ನಲ್ಲಿ ಬಂದಿರೋ ಹೊಸ ಹೊಸ ಎಕ್ವಿಪ್ಮೆಂಟ್, ಮಷೀನ್ ಏನೇನಿದೆ ಅದ್ರ ಬಗ್ಗೆ ನನಗೆ ಬಹಳ ಉತ್ಸಾಹದಿಂದ ನೋಡ್ತಿರ್ತೇನೆ ರೀ ಇಂಟರ್ನೆಟ್ ನಲ್ಲಿ. ಒಂದು ಹೊಸ ಮಷೀನ್ ಬಂದಿದೆ, ಅದಕ್ಕೆ 2-3 ಲಕ್ಷ ನಾನು ನೋಡಿದೆ. ಇದು ಫಾರಿನ್ ದಿಂದ ಬಂದಿದೆ. ಅಯ್ಯಪ್ಪ, ದೊಡ್ಡ ದೊಡ್ಡ ಇದರಲ್ಲಿ ಜಿಮ್ ನಲ್ಲಿ ಮಾತ್ರ ಸಿಗುತ್ತೆ ಇಂಥ ಒಂದು ಏನು ಎಕ್ವಿಪ್ಮೆಂಟ್ ಅಂತ ನಾನು ನೋಡ್ತಾ ಇದ್ದೆ. ಓಕೆ, ಏನಪ್ಪ ಇರಬಹುದು ಅಂತ ನೋಡಿದ್ರ ಹಗ್ಗ ಜಗ್ಗುದ್ರಿ. ಯವ್ವ, ಆ ಫಾರಿನ್ ಜನ ಜಿಮ್ ನಲ್ಲಿ ನಾವು ಬಾವಿ ನೀರು ಜಗ್ದೇವ್ ನೋಡ್ರಿ, ಅದನ್ನ ಒಂದು ವ್ಯಾಯಾಮ ಮಾಡಿ ಅದ್ರ ಮೇಲೆ ಒಂದು ಮಷೀನ್ ಅನ್ನ ತೆಗೆದಿದ್ದಾರೆ, ಕಂಡು ಹಿಡಿದಿದ್ದಾರೆ. 2-3 ಲಕ್ಷ ಮಷೀನು, ಅದರಲ್ಲಿ ವರ್ಕೌಟ್ ಆಗುತ್ತೆ, ಬ್ಯಾಕ್ ಬಿಲ್ಡ್ ಆಗುತ್ತೆ, ಶೋಲ್ಡರ್ ಬಿಲ್ಡ್ ಆಗುತ್ತೆ. ಅವ್ವ, ಒಂದು 10 ಕೊಡ ನೀರು ತುಂಬಿದ್ರೆ ಸಾಕು. 10 ಕೊಡ ಏನ್ರಿ, ನನ್ನ ಕೊಡಗಳ ಬಗ್ಗೆ ಲೆಕ್ಕ ಹೇಳ್ತೀನಿ ಈಗ. ಗೊತ್ತಾಯ್ತಲ್ಲ ವಿಷಯ, ಹಾಡನ್ನ ಕೇಳಿ ಮಜಾ ಮಾಡಿ.

ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

ತುಂಬಾ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ನಾನು ಮಾತನಾಡುತ್ತಿದ್ದೇನೆ ನೀರು ತುಂಬುವುದು ಬಗ್ಗೆ. ಸೊ ಸ್ನೇಹಿತರೆ, ನೀರು ತುಂಬುವುದು ಬಾವಿ ನೀರು, ಎಸ್ ಜಗ್ಗಿ ಜಗ್ಗಿ ತುಂಬುತ್ತಿದ್ವಿ. ಸೊ ಇವತ್ತಿನ ನೆನಪಿನ ದೋಣಿ ಅಲ್ಲಿಗೆ ಹೋಗೋಣ. ಸೊ ಸ್ನೇಹಿತರೆ, ನಿಮ್ಮ ನೆನಪು ಎಷ್ಟು ಮಟ್ಟ ಇದೆ ನನಗೆ ತಿಳಿಸಿ. ಮ್ಯಾಕ್ಸಿಮಮ್ ಎಷ್ಟು ಕೊಡ ನೀರು ತುಂಬಿದ್ದೀರಿ ನೀವು ನನಗೆ ತಿಳಿಸಿ. ತುಂಬಿರುವ ಕೊಡ ಎಷ್ಟು ನೀರು, ಅದು ಬಾವಿ ನೀರು ಜಗ್ಗಿ ನೀವೇ ತುಂಬಿ ಅದನ್ನ ಹೋಗಿ ಮನೆಯಲ್ಲಿ ಸುರಿದು ಬಂದಿದ್ದೀರಾ? ನನ್ನ ಲೆಕ್ಕ ಹೇಳಿದ್ರೆ ನೀವು ಶಾಕ್ ಆಗುತ್ತೀರಾ. ಆತ್ಮೀಯ ಸ್ನೇಹಿತರೆ, 50 ಕೊಡ ನೀರು, ಎಸ್ ಬರೋಬ್ಬರಿ 1.5 ತಾಸು. ಇದು ಹಿಂಗೆ ಹೆಂಗೆ ನೆನಪೈತಿ ಮಂಜುನಾಥ ಅಂದರೆ, ಆ 51 ಕೊಡ ನೀರನ್ನು ನಾನು ಭುಜದ ಮೇಲೆ ಇಟ್ಕೊಂಡು ಪೈರಿ ಹತ್ತಿ ಮೇಲೆ ಹೋಗುವಾಗ ಕೈ ಮೇಲೆ ಬಿದ್ದು ಕೈ ಬೆರಳಿನ ಮೇಲೆ ಈಗ ನಿಮ್ಮ ಕಡೆ ಮಾತನಾಡ್ತಿದ್ದೇನೆ. ಇವತ್ತಿಗೂ ಆ ಗಾಯ, ಆ ಒಂದು ಇದು ಸ್ಕಾರ್ ಕಾಣಿಸುತ್ತೆ. ಸೊ ಸ್ನೇಹಿತರೆ, ಐ ಸ್ಟಿಲ್ ರಿಮೆಂಬರ್, ನಾನಿದ್ದೆ 7th ಮುಂಜಾನೆ 5:00 ಎದ್ದಿದ್ದೇನೆ. 6 ಮಟ್ಟ ತುಂಬಾಗತ್ತೇನ್ರಿ, 6:05 ಈ ಘಟನೆ ಆಯ್ತು ನೋಡ್ರಿ. ಅದು ಸ್ಟೀಲಿನ ಕೊಡ ನನ್ನ ಬೆರಳ ಮೇಲೆ ಬಿತ್ತು, ಮಮ್ಮಿ ಒದ್ರದ್ಲು. ಈ ತರ ಬಿದ್ದಿದ್ಕಿ ಆ ಎಲುಬು ಕಾಣಿಸತ್ರಿ, ಎಸ್ ಎಲುಬು ಕಾಣಿಸ್ತಾ ಇತ್ತು. ಈ ತರದಾಗಿತ್ತು ನೋಡ್ರಿ ಗಾಯ. ಸೊ ಸ್ನೇಹಿತರೆ, ನಿಮಗೆ ಟಾಸ್ಕ್ ನಂಬರ್ 1, ಎಷ್ಟು ಕೊಡ ಬಾವಿ ನೀರು ಜಗ್ಗಿ ತುಂಬಿದ್ದೀರಾ? ತುಂಬಿರುವ ನೀರನ್ನ ಹೋಗಿ ಸುರಿದೀರಾ? ಅದನ್ನ ಲೆಕ್ಕ ಹೇಳ್ರಿ. ಯಾಕಂದ್ರೆ ನಾರ್ಮಲಿ ಬಾವಿ ನೀರು ನಾವು ಜಗ್ತೇವೆ, ಇನ್ನೊಬ್ರು ಹೋಗಿ ಸುರಿತಿರ್ತಾರ. ನಾನು ಹಬ್ಬ ಮಾಡಿದ್ರಿ. 51 ಕೊಡಕ್ಕ ಗಾಯ. ಸೊ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.
1: ಮದುವೆ ಆಗೋ ಹುಡುಗಿ ರಂಬೆ ಊರ್ವಶಿ ಮೇನೆಕೆ ತರ ಇರಬೇಕು ಅಂತ ನಾನು ಕೇಳ್ತಾ ಇಲ್ಲ ಪಾರು. ಮಕ್ಕದಲ್ಲಿ ಎಲ್ಲ ಪಾಡ್ಸಿದ್ರೆ ಸಾಕು, 2 2 ಕಿವಿಯಲ್ಲಿ ಯಾವ್ದಾರ ಒಂದೊಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ರೂ ಸಾಕು ಪಾರು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ಯಾವ್ದೇ ಆಂಗಲ್ ಅಲ್ಲಿ ಎಷ್ಟೊತ್ತಿಗೆ ನೋಡಿದ್ರು ಹೆಂತರ ಕಾಣ್ಬೇಕು ಪಾರು. ಆದ್ರೆ ಒಂದು ಪಾರು, ನಾನು ರಾತ್ರಿ 90 ಹೊಡ್ಕೊಂಡು ಮನೆಗೆ ಬಂದಾಗ ಅವಳು ಏನಾನ ಬಾಗಿಲ ಹತ್ರ ನಿಂತ್ಕೊಂಡು ನನ್ನ ಗುರಾಯಿಸಿದ್ರೆ ಬೇಜಾನ್ ಪ್ರಾಬ್ಲಮ್ ಆಯ್ತದೆ ಪಾರು. ಬೇಕಾದ್ರೆ ವಾರಕ್ಕೆ ಒಂದ್ಸತಿ ನನ್ನ ಜೊತೆ ಕುತ್ಕೊಂಡು ಅವಳು ಬಿಯರ್ ಹೊಡೆದ್ಬಿಡ್ಲಿ ಪಾರು, ಏನು ಪ್ರಾಬ್ಲಮ್ ಇಲ್ಲ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಬಾವಿ ನೀರಿನ ಬಗ್ಗೆ ಮಾತನಾಡುತ್ತಿದ್ದೇನೆ. ಏನು ಮಂಜುನಾಥ, ಬಾವಿ ನೀರಿನ ಬಗ್ಗೆ? ಯಾಕೆ ಅಂದ್ರೆ ಸ್ನೇಹಿತರೆ, ಹಿರಿಯರು ಯಾರಿದ್ದಾರೆ, ಬಾವಿ ನೀರಿನ ಜಗ್ಗಿರೋರು ಯಾರಿದ್ದಾರೆ, ನಸೀಬ್ರಿ ಇವತ್ತಿಗೂ ಬಾವಿ ಇದೆ, ಆ ನೀರಿನ ಜಗ್ತೀರಾ? ಯಾಕೆಂದ್ರೆ ಆತ್ಮೀಯ ಸ್ನೇಹಿತರೆ, ಚಳಿಗಾಲದಲ್ಲಿ ಆ ಟಾಕಿ ನೀರು ಫುಲ್ ಥಂಡಾಗಿರುತ್ತೆ, ಆದ್ರೆ ಆತ್ಮೀಯರೇ ಬಾವಿ ನೀರು ಯಾರು ಜಗ್ತಾರೆ ಅವರಿಗೆ ಗೊತ್ತು, ಏಕದಂ ಬೆಚ್ಚಗಾಗಿರುತ್ತೆ. ಹೊರಗಡೆ ಎಷ್ಟೇ ಥಂಡಿ ಇರಲಿ, ಆ ಭೂಮಿ ತಾಯಿದಿಂದ ಬಂದಿರೋ ಆ ಬಾವಿ ನೀರು ಸೂಪರ್. ಸೊ ಸ್ನೇಹಿತರೆ, ಬಾವಿ ನೀರನ್ನ ಜಗ್ಗೋ ಆ ಕ್ರಿಯೆ, ಅದರಿಂದ ಬಹಳಷ್ಟು ಲಾಭಗಳಿದೆ ಅಂತ ನಾನು ನೋಡಿದೆ. ನಾನಂದೆ, ಏನು ಮಾರೆ, ಬಾಲ್ಯದಲ್ಲಿ ಇದನ್ನೆಲ್ಲ ಮಾಡೇವೆ, ಅದಕ್ಕೆ ಒಂದು ರೀತಿಯಲ್ಲಿ ನಾವು ಫಿಟ್ ಆಗಿದ್ದೇವೆ, ಏನಂತೀರಾ? ಸೊ ಸ್ನೇಹಿತರೆ, ಬಾವಿ ನೀರಿನ ಆ ನೆನಪುಗಳು, ಮುಂಜಾನೆ ಜಲ್ದಿ ಹೇಳ್ತಿದ್ವಿ ನಾವು, ಬಾವಿ ನೀರನ್ನ ಜಗ್ತಿದ್ವಿ, ಮನೆಯಲ್ಲಿ ಬಟಾಕಿ ಪೀಪ ಅವನ್ನೆಲ್ಲ ತುಂಬ್ತಿದ್ವಿ. ಸ್ನೇಹಿತರೆ, ಆ ಬಾವಿ ನೀರು ಜಗ್ಗುವುದರಿಂದ ನಮಗೆ ಶಕ್ತಿನೂ ಬರ್ತಿತ್ತಂತ ಈಗೀಗ ಗೊತ್ತಾಗೈತ್ರಿ. ಆ ಕಾಲದಲ್ಲಿ ಎಲ್ಲಿ ರೀಪ್ಪ, ಏ ಇನ್ನೊಬ್ರು ಹೇಳೋಕಿಂತ ಮುಂಚೆ ಜಲ್ದಿ ಹತ್ಕೊಡೋ ತುಮಕೋ, ಇಲ್ಲಾಂದ್ರೆ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಸ್ನೇಹಿತರೆ, ಹಗ್ಗದ ಬಗ್ಗೆ ನಾನು ನೇರ ಪ್ರಸಾರದಲ್ಲಿಯೂ ಹೇಳಿದ್ದೇನೆ. ಹಗ್ಗ ನನಗೆ ಬಹಳ ಇಷ್ಟವಾದ ತೆಂಗಿನ ನಾರಿನ ಹಗ್ಗ ನನಗೆ ಬಹಳ ಬಹಳ ಇಷ್ಟ. ಸೊ ಸ್ನೇಹಿತರೆ, ಹೊಸ ಹಗ್ಗ ಏನಾದ್ರು ತಗೊಂಡು ಬಂದ್ರೆ ಮನೆಯಲ್ಲಿ ಒಂದು ಇನ್ನೊಬ್ಬರ ಸದಸ್ಯರು ಬಂದಂಗ್ರಿ, ಅದ ಹಗ್ಗ ಇನ್ನೊಬ್ರು ಕೇಳಿದ್ರ ಯಪ್ಪ ಕೊಡಕ್ ಒಂದ್ ಸ್ವಲ್ಪ. ಹಿಂದ್ ಮುಂದೆ ನೋಡ್ತಿದ್ವಿ, ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ರಾ ಬಳಿಕ ಅವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರ ಇವತ್ತಿನ ನೆನಪಿನ ದೋಣಿಯಲ್ಲಿ. ಎಸ್, ನಿಮ್ಮೊಂದಿಗೆ ನಾವು ಸ್ಪೆಷಲ್. ಬಹಳ ದಿನ ಆಯ್ತು ರೀ ನೆನಪಿನ ದೋಣಿಯಲ್ಲಿ ನಿಮ್ಮನ್ನೆಲ್ಲರನ್ನು ಕೂರಿಸಿ ಒಂದು ರೌಂಡ್ ಹೊಡೆದಿಲ್ಲ. ಸೊ ಸ್ನೇಹಿತರೆ, ಈ ನೆನಪಿನ ದೋಣಿಯಲ್ಲಿ ಕಾರ್ಯಕ್ರಮದಲ್ಲಿ ನೆನಪು, ಎಸ್, ಹಳೆ ನೆನಪುಗಳನ್ನ ತಾಜಾ ಮಾಡೋ ವಿಷಯ, ಎಸ್, ಇದೇ ವಿಶೇಷತೆ ಆಫ್ ನೆನಪಿನ ದೋಣಿ. ಇವತ್ತಿನ ನೆನಪಿನ ದೋಣಿಯಲ್ಲಿ ಬಾವಿ ನೀರು ಜಗ್ಗುವುದು. ಸ್ನೇಹಿತರ ಬಾಡಿಗೆ ಮನೆಯಲ್ಲಿ ಇದ್ದಾಗ ಬಾವಿ ನೀರು ಜಗ್ಗುವುದು ಗಮ್ಮತ್ತೇ ಬೇರೆ. ಆದರೆ ಬರ್ತಾ ಬರ್ತಾ ಬರ್ತಾ ಅದೇ ಅಲ್ರಿ ನನಗೆ ನೆನಪಾಗುವುದು, ಭಕ್ತ ಪ್ರಹ್ಲಾದ ಚಿತ್ರದ ಹಿರಣ್ಯಕಶಿಪು ಪಾತ್ರ ನಿರ್ವಹಿಸಿರೋ ನಮ್ಮ ಅಣ್ಣವರ ಒಂದು ಡೈಲಾಗ, ಸಹುಲತ್ತು. ಅಂದರೆ ಸ್ನೇಹಿತರೆ, ಆ ಸವಲತ್ತುಗಳು ಹೆಚ್ಚಾದರೆ ಆ ನಮ್ಮ ಜೀವನದಲ್ಲಿ ರೋಗಗಳು ಅಷ್ಟೇ ಬರುತ್ತೆ. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿಗಳು ಬಂತು. ಬಾವಿ ಮುಚ್ಚಿ ಅದ್ರಾಗ ಮೋಟರ್ ಬಿಟ್ವಿ, ನಾಲ್ಕು ನಳಗಳು, ಈಗ ನಳ ಪುಸ್ ಅಂತ ಆನ್ ಮಾಡಿದ್ರೆ ನೀರು ಬರುತ್ತೆ. ಸೊ ನೀರಿನ ನಮಗೆ ಆ ಬೆಲೆನೇ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಬಾವಿ ನೀರು ಯಾರು ಜಗ್ಗಿ ಗಾಡಿ ತೊಳಿತಿದ್ರಲ್ರಿ ಅಮಾಶೆನಾಗ, ಅವ್ರಿಗೆ ಹೋಗಿ ಕೇಳಿ ಒಂದ ಬಕೆಟ್ನಾಗ ಎರಡು ಗಾಡಿ ತೊಳೆದು ಹಾಕ್ತಿದ್ರಿ. ಯಪ್ಪ, ಸೀರಿಯಸ್ಲಿ, ಐ ಆಮ್ ನಾಟ್ ಜೋಕಿಂಗ್. ಈಗ ಆ ಗಾಡಿ ತೊಳೆಯೋದು ಬಗ್ಗೆನೂ ಒಂದು ನೆನಪಿದೆ, ಅದನ್ನ ಹೇಳುತ್ತೇನೆ. ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಆದ ತಕ್ಷಣ.

ಭಾವಿ ನೀರಿನ ಬಗ್ಗೆ ನೆನಪಿನ ದೋಣಿ ಎಸ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸ್ಪೆಷಲ್ ಇದು ನಾನು ತಗೊಂಡ್ ಬರುತ್ತೇನೆ. ಏಕೆ ಅಂದ್ರೆ ಸ್ನೇಹಿತರೆ, ಹಳೆ ನೆನಪುಗಳನ್ನ, ಸಿಹಿಯಾದ ನೆನಪುಗಳನ್ನ ತಾಜಾ ಮಾಡಿ ನಿಮ್ಮ ಮುಂದೆ ಇಡುವುದು ನನ್ನ ಕೆಲಸ. ಸೊ ಸ್ನೇಹಿತರೆ, ಗಮ್ಮತ್ ಬರುತ್ತೀರಿ ನನಗೂ, ಅಂಡ್ ಆ ಕಡೆ ನೀವು ಕೇಳ್ತಿರ್ತೀರಾ, ಮಜಾ ಮಾಡ್ತಿರ್ತೀರಾ. ಟಾಸ್ಕ್ ನಂಬರ್ ಒನ್ ಕೊಟ್ಟಿದ್ದೇನೆ ನಿಮಗೆ, ಎಷ್ಟು ಕೊಡ ನೀರು, ಬಾವಿ ನೀರು ಜಗ್ಗಿದ್ದೀರಾ, ಜೈಗೆ ಅದನ್ನು ಮನ್ಯಾಗ ಸುರ್ದಿರಾ, ಕಂಪ್ಲೀಟ್ ಆಗಿ ಹೇಳ್ರಿ ನನಗೆ. ಆಲ್ ರೈಟ್, ಬ್ರೇಕ್ ನ ಮುಂಚೆ ಹೇಳ್ತಿದ್ದೆ ಗಾಡಿ ತೊಳೆಯೋದ್ರ ಬಗ್ಗೆ. ಸೊ ಸ್ನೇಹಿತರೆ, ಗಾಡಿ ತೊಳೆಯೋದು ಅದು ಬಾವಿ ನೀರನ್ನ ಜಗ್ಗಿ ಒಂದು ಬಕೆಟ್ ನೀರು ತುಂಬಿ ಅದರಿಂದ ಎರಡು ಗಾಡಿ ತೊಳಿತಿದ್ವಿ ರೀ. ಇನ್ನೂ ಸ್ವಲ್ಪ ಉಳಿತಿತ್ತು, ಈಟ ಉಳಿತಿತ್ತು ನೋಡ್ರಿ, ತಗೊಂಡು ಹಚ್ಚ ಅಂತ ಗೋಜಿಸ್ತಿದ್ವಿ ರೀ ಸೈಕಲ್ ಮೇಲೆ. ಹಾ, ಸೊ ಸ್ನೇಹಿತರೆ, ಈಗ ಏನಾಗಿದೆ, ಪೈಪ್ ಆನ್ ಮಾಡಿ ಒಂದು ಗಾಡಿಗೆ ಒಂದು ಬ್ಯಾರಲ್ ನೀರು ಖಾಲಿ ಮಾಡ್ತಾರೆ ಆತ್ಮೀಯರೇ. ಅಂತವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀರಿನ ಬೆಲೆನೆ ಗೊತ್ತಿಲ್ಲ ಅವ್ರಿಗೆ. ನಾವು ದೂರ ದೂರದಿಂದ ನೀರನ್ನ ತುಂಬಿಕೊಂಡು ಬರೋರು, ನಮ್ಮ ಬಾವಿಯಾಗ ನೀರು ತೊಳ್ಯಾಕ, ಬಟ್ಟೆ ಒಗ್ಯಾಕ ಇದಕ್ಕೆ ಬಳಸ್ತಿದ್ವಿ. ಆದ್ರೆ ಇನ್ನೊಂದು ಬಾವಿ ಇತ್ರಿ ಸ್ವಲ್ಪ ದೂರ, ಅರ್ಧ ಕಿಲೋಮೀಟರ್ ಇರ್ಬೋದ್ರಿ, 500 meters ದೂರ. ಅವ್ರ ಬಾವಿಯಾಗ ನೀರು ಸ್ವಚ್ಛ ಕುಡಿಯಾಕ ಅನ್ಸಿಕ್ತಿದ್ರು, ಕುಡಿಯೋ ನೀರು ಬಾವಿ ಬೇರೆ ಇರ್ತಿತ್ರಿ. ಎಸ್, ಹಿಂಗೆಲ್ಲ ನೀರಿನ ಕಷ್ಟಪಟ್ಟಿದ್ದೇವೆ ಆತ್ಮೀಯ ಸ್ನೇಹಿತರೆ. ಸೊ ಬಾವಿ ಈಗ ಅಪರೂಪವಾಗಿದೆ, ನಡೀರಿ ಸ್ನೇಹಿತರೆ. ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ, ಅದ್ರಗಿಂತ ಮುಂಚೆ ಟಾಸ್ಕ್ ನಂಬರ್ 2, ಬಾವಿ ನೀರು ಜಗ್ಗಿ ಗಾಡಿ ತೊಳೆದಿದ್ದೀರಾ, ಅದನ್ನ ನನಗೆ ತಿಳಿಸಿ. 9019904904 ಈ ನಂಬರ್ ಮೇಲೆ ಒಂದು ಮೆಸೇಜ್ ಮಾಡಿ ಟಾಸ್ಕ್ ನಂಬರ್ 2 ನಲ್ಲಿ ಭಾಗವಹಿಸಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಆತ್ಮೀಯ ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಪೈ ಮಾತನಾಡುತ್ತಿದ್ದೇನೆ ಬಾವಿ ನೀರು ಜಗುವುದ ಬಗ್ಗೆ. ಸೊ ಸ್ನೇಹಿತರೆ, ನೆನಪಿನ ದೋಣಿಯಲ್ಲಿ ಅನ್ನೋ ಕಾರ್ಯಕ್ರಮ. ಈ ನೆನಪಿನ ದೋಣಿಯಲ್ಲಿ ವಿಭಿನ್ನ ರೀತಿಯ ನೆನಪುಗಳನ್ನ ನಿಮ್ಮ ಮುಂದೆ ತಗೊಂಡು ಬರುತ್ತೇನೆ. ನಿಮ್ಮ ಮುಖದ ಮೇಲೆ ಒಂದು ನಗು ಬಂದ್ರೆ ಕಾರ್ಯಕ್ರಮದ ಉದ್ದೇಶನೇ ಅದು. ಸೊ ಚಲೋ, ಈ ನೆನಪಿನ ದೋಣಿಯಲ್ಲಿ ಬಾವಿ ನೀರು ಜಗ್ಗುವುದು. ಸೊ ಸ್ನೇಹಿತರೆ, ಬ್ರೇಕ್ ನ ಮುಂಚೆ ಹೇಳಿದೆ, ಬಾವಿ ನೀರು ಜಗ್ಗಿ ಗಾಡಿ ತೊಳೆದಿದ್ದೀರಾ, ಇದು ಟಾಸ್ಕ್ ನಂಬರ್ ಟೂ. ನಡೀರಿ ಸ್ನೇಹಿತರೆ, ಇನ್ನೊಂದು ಬಹಳ ಉತ್ತಮವಾದ ವಿಷಯ, ಬಾವಿ ನೀರನ್ನ ನಾವು ಜಗ್ತಿದ್ವಿ, ಜಗ್ಗಿ ಯಾರು ಫಸ್ಟ್ ಕ್ಲಾಸ್ ಆದೇ ಬಾವಿ ನೀರನ್ನ ಗರಮ ಮಾಡಲಾರದೆ, ಎಸ್ ಬಿಸಿ ಮಾಡಲಾರದೆ ಸ್ನಾನ ಮಾಡಿದಿರಿ ಹೇಳ್ರಿ. ಸ್ನೇಹಿತರೆ, ನಾನು ಮಾಡೇನು, ನನಗೆ ಬಹಳ ಇಷ್ಟ. ಏಕೆಂದ್ರೆ ಚಳಿಗಾಲದಲ್ಲಿ ಬಾವಿ ನೀರನ್ನ ಜಗ್ಗಿ ಅದನ್ನೇ ಸ್ನಾನ ಮಾಡಿರೋ ಆ ಒಂದು ಗಮ್ಮತ್ ನಿಮಗೆ ಯಾರಿಗೆ ಅನುಭವಿಸಿರ್ತಾರ ನೋಡ್ರಿ, ಅವ್ರಿಗೆ ಮಾತ್ರ ಗೊತ್ತು. ಸೊ ಟಾಸ್ಕ್ ನಂಬರ್ ತ್ರೀ ಇದೆಯಾ, ಬಾವಿ ನೀರು ಜಗ್ಗಿ ಸ್ನಾನ ಮಾಡಿದಿರಾ ಈ ಚಳಿಗಾಲದಲ್ಲಿಯೂ ಕೂಡ, ಅದನ್ನ ನನಗೆ ತಿಳಿಸಿ. 9019904904. ಈಗ ನಿಮಗೆ ಅನಿಸ್ತಿರಬಹುದು, ಯಪ್ಪ ಬಾವಿ ನೀರು ಚಳಿಗಾಲದಲ್ಲಿ ಇನ್ನೂ ಡಬಲ್ ಥಂಡಿರೋದಿಲ್ಲ ಆತ್ಮೀಯರೇ, ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಸೊ ನಡೀರಿ ಟಾಸ್ಕ್ ನಂಬರ್ 3 ನಲ್ಲಿ ಭಾಗವಹಿಸಿ, ಹಾಡನ್ನ ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ರ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ನೆನಪಿನ ದೋಣಿಯಲ್ಲಿ ಅನ್ನೋ ಕಾರ್ಯಕ್ರಮದಲ್ಲಿ ನಾನು ಹಳೆ ನೆನಪು ಭಾವಿ ನೀರು ಜಗ್ಗುವುದು. ಆತ್ಮೀಯ ಸ್ನೇಹಿತರೆ, ಬರ್ತಾ ಬರ್ತಾ ಭಾವಿನ ಕಾಣಿಸ್ತಾ ಇಲ್ಲ. ಆತ್ಮೀಯರೇ, ಆದಷ್ಟು ಹಳೆ ಪದ್ಧತಿಗೆ ನೀವು ಸಮನಾಗಿರಿ, ಏಕೆಂದ್ರೆ ಹಳೆ ಪದ್ಧತಿನೇ ನಿಜವಾದ ಆರೋಗ್ಯ ಕೊಡುತ್ತೆ. ಸೊ ಬಾವಿ ನೀರನ್ನ ಜಗ್ಗುವುದು, ಅದು ನಾನು ಒಂದು ಜಿಮ್ ನಲ್ಲಿ ಎಕ್ವಿಪ್ಮೆಂಟ್ ನೋಡಿದ್ದೆ, ಅಲ್ಲಿಂದ ನೆನಪಾಯ್ತು. ಅಪ್ಪ, ಜಿಮ್ನಾಗ ಹೋಗಿ ವ್ಯಾಯಾಮ ಮಾಡೋದು, ಆ ಮಷೀನು, ಅದಕ್ಕೆ 2-3 ಲಕ್ಷ ಕೊಟ್ಟು ಬಾವಿ ನೀರು ಜಗ್ಗೋದು ಏನು ಕ್ರಿಯೆ ಇರ್ತದೆ ನೋಡ್ರಿ, ಅದ ಮಾಡೋದೇನ. ಬಟ್ ಆತ್ಮೀಯರೇ, ಯಾರಾದರೂ, ನನಗೆ ಗೊತ್ತು, ನನ್ನ ಕೇಳುಗರಲ್ಲಿ ಬಹಳಷ್ಟು ಜನರಿದ್ದಾರೆ, ಬಾವಿ ನೀರು ಇವತ್ತಿಗೂ ಜಗ್ತಾರೆ. ಸೊ ಬಾವಿ ನೀರು ಜಗ್ಗೋದು ಒಂದು ಕಷ್ಟದ ಕೆಲಸ ಹೌದು, ಬಟ್ ಅಷ್ಟೇ ನಿಮಗೆ ಲಾಭ ಸಿಗುತ್ತೆ. ಆ್ಯಂಡ್ ಆತ್ಮೀಯರೇ, ಕಂಟಿನ್ಯೂ ಮಾಡಿ. ಇವತ್ತಿಗೂ ಬಾವಿ ನೀರು ನೀವು ಜಗ್ತೀರಾ ಅನ್ನೋದು ಟಾಸ್ಕ್ ನಂಬರ್ 4 ನಿಮಗೆ ಕೊಡ್ತಾ ಇದ್ದೇನೆ. ಇವತ್ತಿಗೂ ಬಾವಿ ನೀರು ಜಗ್ತೀರಾ, ಇದನ್ನ ನನಗೆ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಇವತ್ತಿನ ಈ ನಿಮ್ಮೊಂದಿಗೆ ನಾವು ಸ್ಪೆಷಲ್ ನೆನಪಿನ ದೋಣಿಯಲ್ಲಿ ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ. ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ನಕ್ಕಿವದೇ. ಪೈಲ ಏನಾರಾಯಿ ಬಾಬಾ, ನಂತರ ಕಾಯ ಬಾಜೆ ನಕ್ಕಿ ಗಾವ್ತೇರೆ ಬಾಬಾ ಜೋಬಿ ದೇಗಾ ಬಾಬಾ ಕುತ್ರಾಸ್ ಜಿಂದಗಿ ಮೇ ಪೋಖಲ್ಲಾಸ್, ಇದು 4 ದಿನದ ಜೀವನ ಅಂತ ಗುರು ಹಿರಿಯರು ಹೇಳಿದ್ದಾರೆ. ಮಂಜುನಾಥ್ ಪೈ ಏನ್ ಹೇಳ್ತಾನೆ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ, 4 ಜನರನ್ನ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಶಿಕ್ಷಣ ಸಾಹಿತ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಾದ ಪ್ರೊಫೆಸರ್ ರಾಜನಂದ ಗಾರ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಇವರು ಬೆಳಗಾವಿಯ KSR ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಇವರು ಕವಿಯತ್ರಿ, ಕತೆಗಾರರು, ಅನುವಾದಕಾರರು, ಪ್ರವಾಸ ಕಥನಗಾರರು. ಇವರ ಶರ್ಲಾಕ್ ಹೋಮ್ಸ್ ಕನ್ನಡ ಅನುವಾದಗಳು ಗಮನಾರ್ಹ ಕೃತಿಗಳಾಗಿವೆ. ಇವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಎಲ್ಲರಿಗೂ.
0: ಮೇಡಮ್, ಈಗ ನಿಮ್ಮ ಜೀವನವನ್ನ ಒಮ್ಮೆ ಹಿಂತಿರುಗಿ ನೋಡಿದಾಗ ಆ ಬಾಲ್ಯದ ಯಾವೆಲ್ಲ ಘಟನೆಗಳು ತಮಗೆ ನೆನಪಾಗುತ್ತೆ ಬಾಲ್ಯದ ಬಗ್ಗೆ?
1: ನಾನು ನನ್ನ ಜೀವನವನ್ನ ಹಿಂತಿರುಗಿ ನೋಡಿದಾಗ, ಈಗ ನೀವೇನು ಸಾಧನೆ ಮಾಡಿದವರು ಅಂತಂದ್ರಲ್ಲ, ನನಗೇನು ಅಂತ ಮಹಾ ಸಾಧನೆ ಮಾಡಿದ್ದೀನಿ ಅಂತ ಏನು ಅನ್ಸುದಿಲ್ಲ. ನಾನು ಹಾಗೆ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ, ಲೈಕ್ ಜಸ್ಟ್ ಐ ಆಮ್ ಲಿವಿಂಗ್. ಆದ್ರೆ ಏನಾದ್ರೂ ಮಾಡಬೇಕು ಅನ್ನುವಂತ ತುಡಿತ ನನಗೆ ಬಾಲ್ಯದಿಂದಲೂ ಇರೋದ್ರಿಂದ, ಸೊ ಆ ಒಂದು ನನ್ನ ಜೀವನ ದಾರಿಯಲ್ಲಿ ಏನೋ ಒಂದು ಸಾಧನೆಯನ್ನ ಅನ್ಕೊಂಡಿದ್ದೇನೆ ಅಥವಾ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಬಾಲ್ಯವನ್ನ ನಾನು ನೋಡಿದಾಗ ನನ್ನ ಬಾಲ್ಯ ಒಂಥರ ಸೆಕ್ಯೂರ್ಡ್ ಅಂತ ಅನ್ಸ್ಬೋದು. ಯಾಕಂದ್ರೆ ನಮ್ಮ ವ್ಯಕ್ತಿತ್ವದ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ನಮ್ಮ ಬಾಲ್ಯ ಬಹಳಷ್ಟು ಕಾರಣ ಅಂತ ನಮ್ಗೆ ಗೊತ್ತಿದೆ. ಯಾಕಂದ್ರೆ ನಾವು ಏನು ಕಾಂಪ್ಲೆಕ್ಸಸ್ ಬೆಳೆಸ್ಕೊಳ್ತೀವಿ, ಯಾವ ತರದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತೀವಿ, ಅದಕ್ಕೆ ಬಾಲ್ಯದಲ್ಲಿ ನಡೆದ ಸಾಕಷ್ಟು ಘಟನೆಗಳು ಕಾರಣ ಆಗಿರ್ತವೆ. ಸೊ ಹೀಗಾಗಿ ನನ್ನ ಬಾಲ್ಯ ಬಹಳ ಸುಂದರವಾಗಿತ್ತು ಅಂತ ನನಗೆ ಅನಿಸ್ತದೆ. ಹಾಗೂ ಬಹಳ ಸೆಕ್ಯೂರ್ಡ್ ಅಂದ್ರೆ ಬಹಳ ಮಮತೆ, ಪ್ರೀತಿ ಸಾಕಷ್ಟು, ಅಂದ್ರೆ ಯಾವುದಕ್ಕೂ ಕಡಿಮೆ ಆಗಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಆದ್ರಿಂದ ಈಗೇನು ನಾನು ಒಂದು, ನನಗೆ ಬಹಳಷ್ಟು ಜನ ಹೇಳ್ತಾರೆ ಲೈಕ್ ಐ ಹ್ಯಾವ್ ಗಾಟ್ ಅ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಅಂತ ಹೇಳ್ಬಿಟ್ಟು, ಸಮತೋಲನವಾದ ಒಂದು ವ್ಯಕ್ತಿತ್ವ ಇದೆ, ಯಾವುದನ್ನು ಹೆಚ್ಚಿಗೆ ಇದ್ ಮಾಡ್ಕೊಳ್ಳೋದಿಲ್ಲ ಅಂತೇಳಿ. ಆ ರೀತಿಯ ಒಂದು ವ್ಯಕ್ತಿತ್ವ ಬರೋದ ಕಾರಣ ನನ್ನ ಬಾಲ್ಯನ ಅಂತ ಅನಿಸ್ತದೆ. ಯಾಕಂದ್ರೆ ನಾನ್ ನೆನ್ಸ್ಕೊಳ್ಳೋದು ನಮ್ಮ ಅಜ್ಜಿಯನ್ನ, ಯಶೋದ ವೈಕಾಕ್ತಿ ಅಂತೇಳಿ ಸಾಕಷ್ಟು. ಯಾಕಂದ್ರೆ ನಮ್ಮ ತಂದೆ ಕೇಂದ್ರ ಸರ್ಕಾರದ ನೌಕರರಾಗಿದ್ರು, ಇನ್ಕಮ್ ಟ್ಯಾಕ್ಸ್ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ, ಆಫೀಸರ್ ಆಗಿ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅವರು ರಿಟೈರ್ ಆಗಿದ್ದು, ಸಾಕಷ್ಟು ಹೊರಗಡೆನೆ ಇರ್ತಾ ಇದ್ರು ನಮ್ಮ ತಂದೆ ತಾಯಿ. ಹೀಗಾಗಿ ನಾನು ಬೆಳೆದಿದ್ದು ನಮ್ಮ ಅಜ್ಜಿ ಹತ್ರನೇ. ನಮ್ಮ ಅಜ್ಜಿ ಅವಳ ಒಂದು ಪ್ರಭಾವ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ಸಿಗೋದು ಅಜ್ಜ ಅಜ್ಜಿಯಿಂದನೇ. ಸೊ ಹೀಗಾಗಿ ಒಂದು ಬಾಲ್ಯ ಬಹಳ ಸುಂದರವಾದ ಒಂದು, ಆಮೇಲೆ ಸ್ನೇಹಿತರು ನಾವು, ಆಮೇಲೆ ಆವಾಗ ಇಷ್ಟೊಂದು ಪ್ರೆಷರ್ ಇರ್ತಿರ್ಲಿಲ್ಲ ನಮ್ಗೆ. ಈಗ ಮಕ್ಕಳ ಮೇಲೆ ಬಹಳ ಪ್ರೆಷರ್ ಇದೆ ಎಜುಕೇಶನ್ ಅದ್ದು. ನಾವು ಸಹಜವಾಗಿ ಆರಾಮಾಗಿ ಆಡ್ತಾ ಆಡ್ತಾ ಏನೋ ನಮ್ಮ ಹೈಸ್ಕೂಲ್ ಕಾಲೇಜ್ ಎಲ್ಲ ನಾವು ವಿದ್ಯಾಭ್ಯಾಸ ಮುಗಿಸ್ಕೊಂಡ್ಬಿಟ್ಟಿದೀವಿ, ನಮ್ಗೆ ಈ ತರದ ಒಂದು ಪ್ರೆಷರ್ ಯಾವತ್ತು ಅನುಭವಕ್ಕೆ ಬಂದಿರ್ಲಿಲ್ಲ. ಸೊ ಹೀಗಾಗಿ ಬಾಲ್ಯದ ಒಂದು ಬಹಳ ಸವಿ ನೆನಪುಗಳು ಜಾಸ್ತಿ ಅಂತ ಹೇಳ್ಬೋದು.
0: ಮೇಡಮ್, ಈಗ ನಿಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಹೋಲಿಕೆಯನ್ನ ಮಾಡಿದ್ರೆ ಏನೆಲ್ಲ ವ್ಯತ್ಯಾಸಗಳು ಕಂಡುಬರುತ್ತೆ ಅಂತ?
1: ಹೌದು, ನಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ, ಯಾಕಂದ್ರೆ ಗ್ಯಾಪ್ ಬಹಳ ಆಗ್ಬಿಡ್ತು. ಆಲ್ಮೋಸ್ಟ್ ಒಂದು 60 ವರ್ಷ ಅಂತ ಅನ್ಕೋಬಹುದು. 60 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಬಾಲ್ಯ ಬಹಳ ಸಹಜವಾದದ್ದು. ನಮಗೆ ಯಾವುದೋ ಒಂದು ಏನಾದರೂ ಅಚೀವ್ ಮಾಡಬೇಕು ಅಂತ, ಈ ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ಅಥವಾ ಇಷ್ಟು 90% ಸ್ಕೋರ್ ಮಾಡಬೇಕು ಅನ್ನುವಂಥ ಯಾವುದು ಪ್ರೆಷರ್ ಇರ್ತಿರ್ಲಿಲ್ಲ. ಮನೆಯಲ್ಲೂ ಯಾರು ಆ ತರ ಪ್ರೆಷರ್ ಹಾಕ್ತಾ ಇರಲಿಲ್ಲ. ನಮ್ಮ ತಾಯಿ ಅಭ್ಯಾಸ ಮಾಡ್ರಿ, ಅಭ್ಯಾಸ ಮಾಡ್ತೀರಿ ಹೇಳ್ತಿದ್ರು. ಈಗಿನ ಏನೋ ಸ್ವಲ್ಪ ಶಿಸ್ತು, ಈಗೇನೋ ನಾನು ಬೆಳೆಸ್ಕೊಂಬಂದಿದ್ದು, ಅದೆಲ್ಲ ನಮ್ಮ ತಾಯಿಯ ಪ್ರಭಾವ. ಆದ್ರೆ ಈ ತರದ ಒಂದು ಪ್ರೆಷರ್, ಇಷ್ಟು ಹೋಮ್ವರ್ಕ್ ಆಗ್ಲಿ, ಅಥವಾ ಇಷ್ಟೊಂದು ಬ್ಯಾಗ್ ತುಂಬಾ ಪುಸ್ತಕಗಳನ್ನ ಹೊತ್ಕೊಂಡು ಶಾಲೆಗೆ ಹೋಗೋದು, ಆ ತರದ್ದು ಏನು ಪ್ರೆಷರ್ ಇರ್ತಿರ್ಲಿಲ್ಲ. ನಾವು ಸಾಕಷ್ಟು ಈ ಫಿಸಿಕಲ್ ಆಕ್ಟಿವಿಟೀಸ್ ಏನ ಹೇಳ್ತೀವಿ, ಹೊರಗಡೆ ಕುಂಟು ಬಿಲ್ಲಿ ಆಡೋದು, ಅಥವಾ ಇಷ್ಟಾಪ್ ಆಡೋದು, ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ತಿರ್ಗಾಡೋದು, ಈ ತರದ ಒಂದು ಬಾಲ್ಯ. ಗಿಡ ಇರೋದು, ಮರ ಇರೋದು, ಹಣ್ಣುಗಳನ್ನ ಕಿತ್ಕೊಂಡು ತಿನ್ನೋದು, ಈ ತರದ್ದೆಲ್ಲ ನಾವು, ಆಮೇಲೆ ಬಾವಿಗಳಲ್ಲಿ ಹೋಗಿ ಈಜೋದು, ಈ ತರದ ಒಂದು ಬಾಲ್ಯ ನಮ್ದು. ಹೀಗಾಗಿ ಆ ತರದ ಬಾಲ್ಯ ಮಕ್ಕಳ ಒಂದು ಭಾವನಾತ್ಮಕ ಬೆಳವಣಿಗೆಗೆ ಬಹಳ ಸಹಕಾರಿ ಅಂತ ನನಗನ್ನಿಸ್ತದೆ. ಹೀಗಾಗಿ ಆಗಿನ ಮಕ್ಕಳು ಒಂದು ಮಾನಸಿಕವಾಗಿಯೂ, ಫಿಸಿಕಲ್, ಆಮೇಲೆ ದೈಹಿಕವಾಗಿಯೂ ಬಹಳ ಆರೋಗ್ಯವಂತರಾಗಿರ್ತಿದ್ರು ಆ ರೀತಿ. ಆಮೇಲೆ ಊಟದ ವಿಷಯ ಸಹಿತ ನಮಗೆ ಈ ತರ ಜಂಕ್ ಫುಡ್ ತಿನ್ನುವ ಒಂದು ಅಭ್ಯಾಸ ಇರಲಿಲ್ಲ, ಅಥವಾ ಸಿಗ್ತಾನೆ ಇರಲಿಲ್ಲ ಅಂತ ಅನ್ಬಹುದು. ಏನ್ ಊಟ ಮಾಡಿದ್ರು ಮನೆಯಲ್ಲೇ ಊಟ ಮಾಡ್ಬೇಕು, ಹಬ್ಬಗಳು ಬಂದಾಗ ಸಿಹಿ ತಿನ್ಬೇಕು, ಬೇರೆ ಬೇರೆ ತಿಂಡಿಗಳು ಬರಬೇಕು ಅಂದ್ರೆ ಹಬ್ಬನೇ ಬರಬೇಕು ಅವಾಗ, ನಡುವೆಗೆ ಅಂದ್ರೆ ನಮ್ದು ನಾರ್ಮಲ್ ಫುಡ್ ಏನಿರ್ತದಲ್ಲ. ಹೀಗಾಗಿ ಹಾಗಾಗಿ ಒಂಥರ ಆರೋಗ್ಯಕರವಾದ ಊಟನೂ ಆ ರೀತಿ ಸಿಗ್ತಾ ಇತ್ತು. ಹೀಗಾಗಿ ಈಗಿನ ಮಕ್ಕಳಿಗೆ ಏನಾಗ್ಬಿಟ್ಟಿದೆ, ಇದು ಡಿಜಿಟಲ್ ಒಂದು ವಾತಾವರಣ ಏನು ಬೆಳೆದಿದೆ, ಹೀಗಾಗಿ ಈಗಿನ ಮಕ್ಕಳಿಗೆ ಆ ಒಂದು ನೈಸರ್ಗಿಕವಾದ ವಾತಾವರಣ ತಪ್ಪೋಗಿದೆ. ಅವ್ರಿಗೆ ಒಂದು ಶಾಲೆಗಳು ಕೂಡ ಬೆಳಗ್ಗೆ 9 ಗಂಟೆಯಿಂದ ಶಾಲೆಗೆ ಹೋಗ್ಬೇಕು, ಬೇಗ ಎದ್ದು ಬೇಜಾರಾಗ್ತದೆ ಒಂದೊಂದ್ಸತಿ, ನನ್ನ ಮಕ್ಕಳು ಅಷ್ಟು ಬೇಗ ಎಬ್ಬಿಸಿ ಅವ್ರನ್ನ ಕಳಿಸ್ಬೇಕಲ್ಲ ಅಂತೇಳಿ. ಆಮೇಲೆ ಅಲ್ಲಿ ಕೂಡ ಅದು ಹೋಮ್ ವರ್ಕ್ ಪ್ರೆಷರ್ ಬೇರೆ, ಮನೆಗೆ ಬಂದ ತಕ್ಷಣ ಹೋಮ್ ವರ್ಕ್ ಮಾಡೋದು. ಈಗಿನ ತಂದೆ ತಾಯಿಗಳು ಬಹಳ ಎಕ್ಸ್ಪೆಕ್ಟೇಷನ್ ಬಹಳ ಹೈ ಆಗ್ಬಿಟ್ಟಿದೆ ಈಗಿನ ತಂದೆ ತಾಯಿಗಳಿಗೆ. ಮಕ್ಕಳು ಕೂಡ ಕಡಿಮೆ, ಒಂದು ಎರಡೋ ಇರ್ತಾರೆ, ಅವರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಬಹಳ ಇರ್ತದೆ. ನನ್ನ ಮಗು ಫಸ್ಟ್ ರ್ಯಾಂಕ್ ಬರಬೇಕು, ಸೆಕೆಂಡ್ ರ್ಯಾಂಕ್ ಬರಬೇಕು, ಆ ಪಕ್ಕದ ಮನೆ ಮಗು ಮ್ಯಾಥ್ಸ್ ನಲ್ಲಿ 100 out of 100 ತಗೊಂಡಿದ್ದಾನೆ, ನನ್ನ ಮಗು ಯಾಕೆ ತಗೊಂಡಿಲ್ಲ, ಈ ತರದ ಎಕ್ಸ್ಪೆಕ್ಟೇಷನ್. ಅದ್ರ ಜೊತೆಗೆ ಇನ್ನೊಂದೇನು ನೋಡಿದ್ದೀನಿ ಅಂತಂದ್ರೆ, ಎಲ್ಲಾನು ಮಾಡ್ಬೇಕು ಅವರು, ಡಾನ್ಸು ಕಲಿಬೇಕು, ಕರಾಟೆನೂ ಮಾಡ್ಬೇಕು, ಈ ಕಡೆ ಸ್ಕೇಟಿಂಗು ಮಾಡ್ಬೇಕು, ಈ ತರದ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅಂದ್ರೆ ಮೊದ್ಲಿನ ಕಾಲದಲ್ಲಿ 8 ಮಕ್ಕಳು ಏನೇನ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಇವರು 1-2 ಮಕ್ಕಳಲ್ಲಿ ನೋಡ್ಲಿಕ್ಕೆ ಬಯಸ್ತಾ ಇರ್ತಾರೆ. ಹೀಗಾಗಿ ಬಹಳಷ್ಟು ಜನ ನಾನು ನೋಡಿದ್ದೀನಿ ಯಾವುದೋ ಒಂದು ಕ್ಲಾಸಿಗೆ ಒಟ್ಟು ಹಾಕ್ಬಿಟ್ಟಿರ್ತಾರೆ ಈಗ. ಆಮೇಲೆ ಇನ್ನೊಂದು, ಈಗ ಸ್ವಲ್ಪ ಗಂಡ ಹೆಂಡತಿ ಇಬ್ರು ಜಾಬ್ ಮಾಡುವಂತ ಕುಟುಂಬಗಳು ಬಹಳ ಆಗ್ತಾ ಇವೆ, ಅದರಿಂದ ಅವ್ರಿಗೆ ಟೈಮು ಸ್ವಲ್ಪ ಕಡಿಮೆ ಇರ್ತದೆ ಕಾಣಿಸ್ತದೆ. ಹೀಗಾಗಿ ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೂ ಕೂಡ ಈ ಮಕ್ಕಳನ್ನ ಯಾವ್ದಾದ್ರು ಕ್ಲಾಸ್ಗೆ ಸೇರಿಸ್ಬಿಡ್ತಾರೆ. ಹೀಗಾಗಿ ಮಕ್ಕಳ ಒಂದು ಅದು ಬಾಲ್ಯ ಕುಂಠಿತ ಆಗ್ತಾ ಇದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಲೈಕ್ ಮೊದಲಿನ ತರ ಯಾವ ರೀತಿ ಸಹಜವಾಗಿ ಮಕ್ಕಳು ಬೆಳೀತಾ ಇದ್ರು, ಒಂದು ನೈಸರ್ಗಿಕವಾದ ಒಂದು ವಾತಾವರಣದಲ್ಲಿ, ಆ ತರದ ಬೆಳವಣಿಗೆ ಈಗಿನ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಆಗಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಆ ತರದ ಫಿಸಿಕಲ್, ನಾವೆಲ್ಲ ಕಿಲೋಮೀಟರ್ಸ್ ಗಟ್ಟಲೆ ನಡೀತಾ ಹೋಗ್ತಾ ಇದ್ವಿ, ನಂಗೆ ಸ್ಟಿಲ್ ನೆನಪಿದೆ ನನಗೆ, ಈ ಖಾಸ್ಬಾಗ್ ಚಿಳಕ್ವಾಡಿ ಈ ಕಡೆ ಎಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಚಿಕ್ಕಂದಿನಲ್ಲಿ. ಆದ್ರೆ ಈ ಮಕ್ಕಳು ನಡೆಯೋದು ಇಲ್ಲ, ಮತ್ತೆ ಹೊರಗಡೆ ಆಕ್ಟಿವಿಟೀಸು ಇಲ್ಲ, ಆಡಿದ್ರೆ ಸ್ಕೂಲ್ನಲ್ಲಿ ಏನಾದರೂ ಆಟ ಆಡಬೇಕು, ಇಲ್ದಿದ್ರೆ ಈ ತರದ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಬಹಳ ಕಡಿಮೆ ಆಗಿದೆ ಮಕ್ಕಳಿಗೆ. ಆಮೇಲೆ ಅದು ಆ ತರದ ರಿಲ್ಯಾಕ್ಸೇಷನ್ ಕೂಡ ಬಹಳ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ.
0: ಎಸ್ ಮೇಡಮ್. ಮೇಡಮ್, ಇನ್ನು ತಮ್ಮ ಬಗ್ಗೆ ಮಾತಾಡೋದಾದ್ರೆ, ಈ ಶಿಕ್ಷಣ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದು ಹೇಗೆ, ಏನು ಮನೆಯವರ ಒತ್ತಾಯಕ್ಕೋ ಅಥವಾ ಸ್ವಪ್ರೇರಣೆಯಿಂದಲೋ?
1: ಶಿಕ್ಷಣ ವೃತ್ತಿ ನಿಜ ಹೇಳಬೇಕು ಅಂದ್ರೆ, ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ, ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ನನಗೆ ಚಿಕ್ಕಂದಿನಿಂದಲೂ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾನು ನನಗೆ ನೆನಪಿದೆ ಇನ್ನು ಬಸ್ನಲ್ಲಿ JNMC ಎದುರುಗಡೆ ಹೋಗ್ತಾ ಇದ್ದಾಗೆಲ್ಲ ನಮ್ಮ ಕಾಲೇಜ್ ಅಂತ ತೋರಿಸ್ತಾ ಇದ್ದೆ. ಆದರೆ ಅದು PUC ಬಂದಾಗ ಸ್ವಲ್ಪ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದು ಸೀಟ್ ಏನೂ ಸಿಗಲಿಲ್ಲ. ಆಮೇಲೆ ಮತ್ತೆ ಮನೆಯಲ್ಲಿ ಈಗಿನ ತರ ವಾತಾವರಣ ಇರಲಿಲ್ಲ, ಮುಕ್ತ ವಾತಾವರಣ. ಅವ್ರಿಗೆ ಒಂದು ಏನು ಯೋಚನೆ ಅಂದರೆ, ಬಹಳ ಸುಲಭವಾಗಿ ಸಿಕ್ತಿತ್ತು ಅವಾಗ ಸೀಟೆಲ್ಲ. ಆದರೆ ಅವ್ರಿಗೇನು, ಈಗ PUC ಆದಮೇಲೆ ಇನ್ನೊಂದು 5 ವರ್ಷ ಇವಳು MBBS ಕಲಿಬೇಕು, ಆಮೇಲೆ ಮದುವೆ ಮಾಡಬೇಕು. ಮದುವೆ ಮಾಡಬೇಕು ಅಂದರೆ ಇವಳಿಗಿಂತ ಜಾಸ್ತಿ ಓದಿದ ಗಂಡನ್ನು ಹುಡುಕ್ಬೇಕಲ್ಲ, ಆ ಥರದ ಒಂದು ಹೆಸಿಟೇಷನ್. ತೊ ಹೀಗಾಗಿ ಮನೆಯಲ್ಲೂ ಕೂಡ ಅವ್ರು ಎನ್ಕರೇಜ್ ಮಾಡಲಿಲ್ಲ, ಕೊನೆಗೆ ಇರಲಿ ಅಂತ ಹೇಳ್ಬಿಟ್ಟು BSC ಕಂಟಿನ್ಯೂ ಮಾಡಿಬಿಟ್ಟು ಡಿಗ್ರಿ ಓದಿದೆ. ಆವಾಗ ಅದೊಂದು ಇರ್ತದಲ್ಲ, ನಮ್ಮ ಆ ಒಂದು 70s ಮದುವೆ ಆಗಿದ್ದು, ಅದು ಮತ್ತೆ ಫಸ್ಟ್ ಚೈಲ್ಡ್, ಮೊದಲೇ ಮಗಳು, ಇನ್ನೂ 3 ಜನ ಹಿಂದೆ ಇದ್ದಾರೆ. ಸೊ ಬೇಗ ಮದುವೆ ಮಾಡಬೇಕು ಹೀಗಾಗಿ 20 ವರ್ಷಕ್ಕೇನೆ ಮದುವೆ ಮಾಡಿಬಿಟ್ಟಿದ್ದಾರೆ. ಮುಂದೆ ಎಜುಕೇಷನ್ ಮಾಡಬೇಕು ಅಂತ ಆಸೆ, ಆಮೇಲೆ ಏನಾದರೂ ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ ಆ ಒಂದು ಸಾಮಾಜಿಕ ಒಂದು ಒತ್ತಡ ಏನಿರ್ತದಲ್ಲ, ಆ ಒತ್ತಡಕ್ಕೆ ಒಳಗಾಗಿ ಮದುವೆ ಆಗಿದ್ದು ಬಹಳ ಬೇಗ. ಅದಾದ ನಂತರ ಅದು ಮದುವೆ ಆದ್ರೂ ಕೂಡ ಅದು ಒಂದು ತುಡಿತ, ಏನಾದ್ರೂ ಮಾಡ್ಬೇಕು ಅಂತೇಳಿ ಅದು ಕಡಿಮೆ ಆಗ್ಲಿಲ್ಲ. ಆದ್ರೆ ನನ್ನ ಅದೃಷ್ಟ ಒಳ್ಳೆಯದು, ನಮ್ಮ ಯಜಮಾನರು ಅದಕ್ಕೆ ಪೂರಕವಾಗಿ ಸಹಕಾರ ಕೊಟ್ಟು ಬೇಕಿದ್ರೆ ಓದು ಅಂತ ಹೇಳಿದ್ರಿಂದ ನಾನು ಮದುವೆ ಆದ್ಮೇಲೆ ನನ್ನ ದೊಡ್ಡ ಮಗಳು ಹುಟ್ಟಿದ ಮೇಲೆ BEd ಮಾಡಿದ್ದೀನಿ. ಆವಾಗ ಬೇರೆ ಏನು ಮಾಡುವ ಒಂದು ಚಾನ್ಸಸ್ ಕಡಿಮೆ ಇತ್ತು. BEd ಸೀಟ್ ಸಿಕ್ಕಿದ್ರಿಂದ ನಾನು BEd ಜಾಯ್ನ್ ಆದೆ. ಜಾಯ್ನ್ ಆಗಿ ಆಮೇಲೆ ಒಂದು ಟೀಚಿಂಗ್ ಪ್ರೊಫೆಷನಲ್ಲಿ ಹೋದ ಮೇಲೆ ಈಗ ನನಗನ್ನಿಸ್ತಾ ಇದೆ, ಟೀಚಿಂಗ್ ಪ್ರೊಫೆಷನ್ ಅನುಭವ ಪಡೆದ ಮೇಲೆ ನಾನು ಈಗ ಯಾರಾದರೂ ಕೇಳಿದರೆ ಹೇಳ್ತಾ ಇರ್ತೀನಿ, ನಾನು ಅಕಸ್ಮಾತ್ ನಾನು MBBS ಮಾಡಿದ್ರು ಅಥವಾ ಎಂಜಿನಿಯರಿಂಗ್ ಮಾಡಿದ್ರು ಕೂಡ ಯಾವುದಾದ್ರೂ ಕಾಲೇಜಲ್ಲಿ ಲೆಕ್ಚರರೇ ಆಗಿರ್ತಿದ್ನಿ ಹೊರತಾಗಿ ನಾನೇನು ಬೇರೆ ಏನು ಮಾಡ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ. ಬಹುಶಃ ಇದು ಟೀಚಿಂಗ್ ಪ್ರೊಫೆಷನ್ ಏನಿದೆ ಅಲ್ಲ, ನನ್ನ ಇದರಲ್ಲೇ ಇದೆ, ಅದು ನೇಚರಲ್ಲೇ ಇದೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಬಟ್ ಐ ಆಮ್ ಎಂಜಾಯಿಂಗ್. ಅಂದರೆ ನಾನು ಈ ಒಂದು ಶಿಕ್ಷಕ ವೃತ್ತಿಯನ್ನು ಬಹಳ ಸುಂದರವಾದ ಒಂದು ವೃತ್ತಿ ಬಿಟ್ಟಿದ್ದು. ಅದಕ್ಕೆ ನಾನು ರಿಟೈರ್ ಆದ್ಮೇಲೆ ಕೂಡ ಬಿಟ್ಟಿಲ್ಲ, ಇನ್ನೂ ಬೋಧನೆ ಮಾಡ್ಲಿಕ್ಕೆ ಹೋಗ್ತಾನೆ ಇದ್ದೀನಿ. ನಾನು ಇಲ್ಲಿ KSR ನಲ್ಲಿ 25 ವರ್ಷ, ಅದಾದ ನಂತರ ಮತ್ತೆ ಈಗ ಅದ ರಿಟೈರ್ ಆದ್ಮೇಲೆ ಕೂಡ ನಾನು 6 ವರ್ಷ ಕೆಲಸ ಮಾಡಿದ್ದೀನಿ. ಹೆಚ್ಚು ಕಡಿಮೆ 30-32 ವರ್ಷ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀನಿ.
0: ಮೇಡಮ್, ಈಗ ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು 25 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರೂ ಕೂಡ ಆ ಸೇವೆಯಿಂದ ಇನ್ನೂ ತೃಪ್ತಿ ಆಗಿಲ್ಲ, ಇನ್ನೂ ಸೇವೆಯನ್ನ ಮಾಡಬೇಕು ಅನ್ನುವಂಥ ತುಡಿತ ತಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಈಗ ಮಕ್ಕಳೊಂದಿಗಿನ ತಮ್ಮ ಒಡನಾಟ ಹೇಗಿದೆ ಮೇಡಮ್?
1: ಮಕ್ಕಳೊಂದಿನ ಒಡನಾಟ ಅದು ನಾನು ಅದೇ ಹೇಳಿದ್ನಲ್ಲ, ನನಗೆ ಐ ಫೀಲ್ ಮೋರ್ ಅಲೈವ್ ವೆನ್ ಐ ಆಮ್ ಟೀಚಿಂಗ್. ನಾನು ಶಿಕ್ಷಕಿಯಾಗಿ ಒಂದು ಅದರಲ್ಲಿ ನನ್ನತನವನ್ನು ಬಹಳ ಅನುಭವಿಸ್ತೀನಿ, ಬೇರೆ ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ. ಇಲ್ಲೇನಿದೆ, ನನಗೆ ಕೆಲವರು ನಮ್ಮ ಸ್ವಂತ ಸೋದರ ಮಾವನೆ ಅಂದರೆ, ಏನು ಟೀಚಿಂಗ್ ಎದಕ್ಕೆ ಸುಮ್ಮನೆ ಅದನ್ನು ಮಾಡ್ತೀರಿ, ಬರೀ ಬರೆದು ಒಂದು ನೋಟ್ಸ್ ಬರ್ಕೊಂಡಿಟ್ಕೊಳ್ಳೋದು, ಆಮೇಲೆ ವರ್ಷಾನುಗಟ್ಟಲೆ ಅದನ್ನೇ ರಿಪೀಟ್ ಮಾಡ್ತಾ ಹೋಗೋದು, ನನಗೇನು ಆ ಪ್ರೊಫೆಷನ್ ಇಷ್ಟ ಇಲ್ಲ ಅಂದಾಗ ನಂಗೆ ಬಹಳ ಸಿಟ್ಟು ಬಂದುಬಿಟ್ಟದ್ದು. ನಾನು ಜೊತೆ ಸರಿ ವಾದ ಮಾಡಿದೆ. ಏನಂತಂದರೆ, ನಾವು ಶಿಕ್ಷಕರು ಲೈವ್ ಬೀಯಿಂಗ್ಸ್ ಅಂದರೆ ಜೀವಂತ ಒಂದು ಏನು ಮಕ್ಕಳೊಂದಿಗೆ ಕೆಲಸ ಮಾಡಬೇಕಾಗ್ತದೆ. ಸೊ ವಿ ಹ್ಯಾವ್ ಟು ಡೀಲ್ ವಿತ್ ಅ ಲೈವ್ ಬೀಯಿಂಗ್ಸ್. ನೀವೇನು ಮಹಾ ನಾನ್ ಲಿವಿಂಗ್ ಥಿಂಗ್ಸ್ ಜೊತೆ ಕಟ್ಟಿಗೆ ಮೆಟಲು ಅದರ ಜೊತೆ ಎಲ್ಲ ಕೆಲಸ ಮಾಡ್ತೀರಿ, ಅದು ಬಹಳ ಸುಲಭ. ಆದರೆ ಜೀವಂತ ಮಕ್ಕಳ ಜೊತೆ, ಮನಸ್ಸಿಲ್ ಇರುವಂಥ ಮಕ್ಕಳ ಜೊತೆ, ಬೇರೆ ಬೇರೆ ಬೇರೆ ರೀತಿಯ ಒಂದು ಮಾನಸಿಕತೆ ಇರುವಂಥ ಮಕ್ಕಳ ಜೊತೆ ಕೆಲಸ ಮಾಡೋದು ಬಹಳ ಕಷ್ಟ. ಅದರಿಂದ ಶಿಕ್ಷಕ ವೃತ್ತಿ ಎಲ್ಲ ಬೇರೆ ವೃತ್ತಿಗಳಿಗಿಂತ ಬಹಳ ಕಷ್ಟದ ಕೆಲಸ ಅಂತ ನನಗೆ ಅನುಭವಕ್ಕೂ ಬಂದಿದೆ, ಮತ್ತು ನಾನು ವಾದನೂ ಮಾಡ್ತೀನಿ. ಸೊ ಹೀಗಾಗಿ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಪ್ರೊಫೆಷನ್ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಜೀವಂತ ಮಕ್ಕಳನ್ನ ಮೌಲ್ಡ್ ಮಾಡೋದು, ಈಗ ಸಾದಾ ಮಣ್ಣನ್ನ ಮೌಲ್ಡ್ ಮಾಡೋದು ಬಹಳ ಸುಲಭ, ಆದರೆ ಜೀವಂತ ಇರುವಂತಹ ಮಕ್ಕಳನ್ನ ನಮಗೆ ಯಾವ ರೀತಿ ಬೇಕು ಆ ರೀತಿ ಮೌಲ್ಡ್ ಮಾಡೋದು ಅಂತಂದ್ರೆ ಅದಕ್ಕೊಂದು ವಿಶೇಷವಾದ ಕೌಶಲ್ಯ ಬೇಕಾಗ್ತದೆ. ಸೊ ಹೀಗಾಗಿ ಈ ಒಂದು ಶಿಕ್ಷಕ ವೃತ್ತಿ ಎಲ್ಲಾ ವೃತ್ತಿಗಳಿಗಿಂತ ಒಂದು ವಿಶೇಷವಾದ ವೃತ್ತಿ ಅಂತ ನನಗೆ ಅನಿಸ್ತದೆ.
0: ಅದೇ ಪುಸ್ತಕ ಅದೇ ಪಾಠ ಆದ್ರೂ ಸಹ ಮಕ್ಕಳು ಚೇಂಜ್ ಆಗ್ತಾರೆ.
1: ಮಕ್ಕಳು ಪ್ರತಿ ವರ್ಷ ಬೇರೆ ಬೇರೆ ಮಕ್ಕಳು ಬರ್ತಾರೆ. ಅದು ಮಾತ್ರ ಅಲ್ಲ, ಒಂದೇ ಒಂದು ಕ್ಲಾಸ್ ನಲ್ಲಿ ಒಂದು 30-40 ಮಕ್ಕಳು ಇದ್ರೆ ಅವರು ಒಬ್ಬರು ಒಬ್ಬರ ತರ ಇರೋದಿಲ್ಲ, ಪ್ರತಿಯೊಬ್ಬರನ್ನ ನಾವು ಅವ್ರ ಜೊತೆ ಡೀಲ್ ಮಾಡುವಾಗ ಬೇರೆಯಾಗಿ ಮಾಡಬೇಕಾಗ್ತದೆ. ಸೊ ಹೀಗಾಗಿ ಇದೊಂದು ಬಹಳ ಚಾಲೆಂಜಿಂಗ್ ಪ್ರೊಫೆಷನ್ ಅಂತ ನನಗೆ ಅನಿಸ್ತದೆ.
0: ಇನ್ನು ಮೇಡಮ್, ತಾವು ಬೆಳಗಾವಿ ವಿಜ್ಞಾನ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ವಿಜ್ಞಾನ ಪರಿಷತ್ತಿನ ಅಜೀವ ಸದಸ್ಯರಾಗಿ ಕೂಡ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಈಗ ಮೇಡಮ್, ವಿಜ್ಞಾನ ಕಲಿಕೆಯಲ್ಲಿ ಏನಾದರೂ ಬದಲಾವಣೆ ಬೇಕು ಅನ್ಸುತ್ತಾ? ನಾವು ಕಲಿಯುವಂತಹ ವಿಜ್ಞಾನ ಸರಿಯಾಗಿದೆಯಾ ಹೇಗೆ?
1: ಹೌದು, ವಿಜ್ಞಾನದ ಕಲಿಕೆ ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತದೆ. ಯಾಕಂತ ಈಗ ವಿಜ್ಞಾನ ಅದರ ಸಲುವಾಗಿನೇ ಈ ವಿಜ್ಞಾನ ಪರಿಷತ್ತಿನ ಅಡಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಾನು ವಿಜ್ಞಾನ ಕೇಂದ್ರದ ಒಂದು ಇಲ್ಲಿ ಬೇಸ್ ಅಂತ ಇದೆ, ಬೆಲ್ಗಮ್ ಅಸೋಸಿಯೇಷನ್ ಫಾರ್ ಸೈನ್ಸ್ ಅಂಡ್ ಎಜುಕೇಷನ್ ಅಂತ ಹೇಳ್ಬಿಟ್ಟು. ಸೊ ಅದರದ್ದು ಸೆಕ್ರೆಟರಿ ಆಗಿಯೂ ಕೂಡ ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ವಿ. ವಿಜ್ಞಾನದ ಕಲಿಕೆ ಬಹಳ ಮುಖ್ಯವಾದದ್ದು, ಯಾಕಂದ್ರೆ ಅದನ್ನ ವಿಜ್ಞಾನವನ್ನು ಮಕ್ಕಳು ಬರೀ ಒಂದು ಪರೀಕ್ಷೆಗೆ ಇರುವಂತಹ ವಿಷಯ ಅಂತ ಅಭ್ಯಾಸ ಮಾಡಬಾರ್ದು. ವಿಜ್ಞಾನ ಇದು ಇಡೀ ಜೀವನಕ್ಕೆ ಬೇಕಾಗುವಂತ ಒಂದು ವಿಷಯ. ಯಾಕಂತಂದ್ರೆ ನಮ್ಮ ಅಡಿಗೆ ಮನೆಯಿಂದ ಹಿಡಿದು ಸ್ಪೇಸ್ ಕ್ರಾಫ್ಟ್ವರೆಗೆ ವಿಜ್ಞಾನ ಹರಡಿಕೊಂಡಿದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ವಿಜ್ಞಾನನೇ ನಾವು ಅನುಭವಿಸ್ತಾ ಇರ್ತೀವಿ ಜೀವನದಲ್ಲಿ. ಹೀಗಾಗಿ ಅದನ್ನ ನೋಡುವ ದೃಷ್ಟಿಕೋನ ಬೇರೆ ಆಗಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಮುಂಚೆಯಿಂದ ಒಂದೇನಿತ್ತು ಕಿ ವಿಜ್ಞಾನ ಅಂದ್ರೆ ಒಂದು ಬಹಳ ರಸಹೀನವಾದ ಇದು ಸಬ್ಜೆಕ್ಟ್, ಬಹಳ ಡಿಫಿಕಲ್ಟ್ ಸಬ್ಜೆಕ್ಟು, ಅದನ್ನು ತಗೋಬಾರ್ದು. ನನಗೆ ಸ್ವಂತ ನನ್ನ ಅನುಭವ ಅಂತಂದ್ರೆ, ನಾನು PUC ಗೆ ವಿಜ್ಞಾನ ತಗೋತೀನಿ ಅಂತಂದಾಗ ಮನೆಯಲ್ಲಿ ನಮ್ಮ ಯಾರೋ ಒಬ್ರು ಅಂಕಲ್ ಹೇಳಿದ್ರು, ಏ ಸುಮ್ನೆ ಸೈನ್ಸ್ ತಗೋಬೇಡ, ಆರ್ಟ್ಸ್ ತಗೊಂಡು ಆರಾಮಾಗಿ BA ಮಾಡ್ಕೋ, ಆ ಸೈನ್ಸ್ ಒಳಗ ಮನುಷ್ಯಾಗ ಮನುಷ್ಯ ಅನ್ನಂಗಿಲ್ಲ, ಬಹಳ ಡಿಫಿಕಲ್ಟ್ ಅದನ್ನ ಕಲೀಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯ ಒಂದು ಮನೋಭಾವದಿಂದ ನಾವು ಹೋದ್ರೆ ಏನಾಗ್ಬಿಡ್ತದೆ, ಅದು ಮನಸ್ಸಲ್ಲಿ ಒಂದೇನೋ ಒಂದು ನೆಗೆಟಿವ್ ಆಟಿಟ್ಯೂಡ್ ಅನ್ನ ಬೆಳೆಸ್ಬಿಡ್ತದೆ. ಹೀಗಾಗಿ ಎಲ್ಲಕ್ಕಿಂತ ಮೊದಲಾಗಿ ವಿಜ್ಞಾನದ ಬಗ್ಗೆ ಇರುವಂತ ಮನೋಭಾವ ಬದಲಾಗಬೇಕು. ಆಮೇಲೆ ಎರಡನೇದಾಗಿ ವಿಜ್ಞಾನವನ್ನ ಕಲಿಸುವ ಪದ್ಧತಿಗಳು ಬೇರೆ ಆಗಬೇಕು. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಸ್ಪೆಷಲಿ ಹೈಸ್ಕೂಲ್ ಅಲ್ಲಿ ವಿಜ್ಞಾನ ಬರೀ ಥಿಯರಿಗೆ ಮಾತ್ರ ಲಿಮಿಟೆಡ್ ಇದೆ. ಯಾವುದೇ ಹೈಸ್ಕೂಲ್ ಅಲ್ಲಿ, ಕೆಲವೊಂದು ಒಳ್ಳೆ ಹೈಸ್ಕೂಲ್ ಅಲ್ಲಿ ಇರಬಹುದು ಲ್ಯಾಬೊರೇಟರೀಸ್ ಎಲ್ಲ, ಆದ್ರೆ ಬಹಳಷ್ಟು ಹೈಸ್ಕೂಲ್ ಅಲ್ಲಿ ನಾನು ನೋಡಿದ್ದೀನಿ ಯಾವುದೇ ಲ್ಯಾಬೊರೇಟರಿ ಇಲ್ಲ, ಏನಿಲ್ಲ, ಏನ್ ಕಲಿಸೋದೇನಲ್ಲ, ಬರೀ ಕ್ಲಾಸ್ ರೂಮ್ ನಲ್ಲಿ ಪಠ್ಯ ಪುಸ್ತಕದ ಮೂಲಕ ಕಲಿಸ್ತಾ ಇದ್ದಾರೆ. ಹಾಗಾಗಬಾರ್ದು. ವಿಜ್ಞಾನ ಅಂದಾಗ ಅದು ಅದಕ್ಕೆ ಪ್ರಯೋಗಗಳು ಒಂದು ಕಂಪಲ್ಸರಿ ಅಂದ್ರೆ ಇರಲೇಬೇಕು ಆ ತರದ ವಿಷಯ ಅದು. ಯಾವುದೇ ವಿಷಯವನ್ನ ನಾವು ಥಿಯರಿನಲ್ಲಿ ಕಲಿಸಿದಾಗ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಅಥವಾ ಅದನ್ನ ಪ್ರಯೋಗಾತ್ಮಕವಾಗಿ ನೋಡ್ಲಿಕ್ಕೆ ಒಂದು ಲ್ಯಾಬೊರೇಟರಿ ಬೇಕೇ ಆಗ್ತದೆ. ಹೀಗಾಗಿ ಆ ಒಂದು ವಿಷಯದ ಕಡೆ ಆಕ್ಚುಲಿ ಒಂದು ರೆಕಮೆಂಡೇಶನ್ ಅಲ್ಲಿ ಇತ್ತು. ಮಾರ್ಕ್ಸ್ ಕೂಡ 70% ಥಿಯರಿಗೆ 30% ಪ್ರಯೋಗಗಳಿಗೆ ಇರಬೇಕು ಅಂತ. ಅದರ ಅರ್ಥ ಏನು, ಹೈಸ್ಕೂಲ್ನಲ್ಲಿ ಕೂಡ ಪ್ರಾಯೋಗಿಕ ಪರೀಕ್ಷೆಗಳು ನಡಿಬೇಕು ಅನ್ನುವಂತಹ ರೆಕಮೆಂಡೇಶನ್. ಆದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ, ಇನ್ನೂ ಇಂಪ್ಲಿಮೆಂಟ್ ಆಗ್ಬೇಕಾಗಿದೆ. ಹೀಗಾಗಿ ಸ್ವಲ್ಪ ಆ ಕಡೆ ಬದಲಾವಣೆ ಆಗಬೇಕು. ಶಿಕ್ಷಕರ ಪದ್ಧತಿಯಲ್ಲಿ ಒಂದು ಚಟುವಟಿಕೆಗಳ ಆಧಾರದ ಮೇಲೆ, ಪ್ರಯೋಗಗಳ ಆಧಾರದ ಮೇಲೆ ಆ ರೀತಿಯ ಒಂದು ಕಲಿಕೆ ಅಥವಾ ಆ ರೀತಿಯ ಒಂದು ಬೋಧನೆ ಅಳವಡಿಸಿಕೊಳ್ಬೇಕಾಗಿದೆ. ಇನ್ನೊಂದು, ನಮ್ಮ NCERT ಅವರು ಅಥವಾ ನಮ್ಮ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ ರೆಕಮೆಂಡೇಶನ್ ಏನು ಅಂತಂದ್ರೆ, ಮಕ್ಕಳಲ್ಲಿ ಸೈನ್ಸ್ ಟೀಚಿಂಗ್, ವಿಜ್ಞಾನದ ಒಂದು ಕಲಿಕೆ ಬರೀ ಇನ್ಫಾರ್ಮೇಶನ್ ಮಾತ್ರ ಆಗಬಾರದು ಅಂತ ಹೇಳ್ಬಿಟ್ಟು, ಅದು ಮಕ್ಕಳಲ್ಲಿ ಒಂದು ಸಂಶೋಧನಾತ್ಮಕ ಪ್ರವೃತ್ತಿಯನ್ನ ಬೆಳೆಸಬೇಕು. ಅಂದ್ರೆ ಪ್ರಶ್ನೆಗಳನ್ನು ಕೇಳುವ ಒಂದು ಪ್ರವೃತ್ತಿ, ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವಂತ ಪ್ರವೃತ್ತಿ, ಅದು ಶೋಧನೆಯ ಪ್ರವೃತ್ತಿ. ಆ ರೀತಿಯ ಒಂದು ಪ್ರವೃತ್ತಿ ಎಲ್ಲಕ್ಕಿಂತ ಮುಂಚೆ ಅಂದ್ರೆ ಪ್ರಶ್ನೆಗಳನ್ನು ಕೇಳುವ ಪ್ರವೃತ್ತಿ ಬೆಳಿಬೇಕು ಮಕ್ಕಳಲ್ಲಿ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಾವು ಅದನ್ನ ಕರ್ಬು ಮಾಡಿಬಿಡ್ತೀವಿ. ಬೇಸಿಕಲಿ ಸ್ಕೂಲ್ನಲ್ಲಿ ಬಂದ ತಕ್ಷಣ ಅವ್ರಿಗೆ ಸುಮ್ಮನೆ ಬಾಯ ಮುಚ್ಕೊಂಡು ಕೊಡೋದು ಒಂದೇ, ಒಳ್ಳೆ ವಿದ್ಯಾರ್ಥಿ ಅಂದ್ರೆ ಯಾರು ಜಾಸ್ತಿ ಮಾತಾಡೋದಿಲ್ಲ ಅವರು ಒಳ್ಳೆ ವಿದ್ಯಾರ್ಥಿ ಅನ್ನುವಂತ ಒಂದು ಇಂಪ್ರೆಷನ್ ಹಾಕ್ಬಿಡ್ತೀವಿ ನಾವು ಅವ್ರಿಗೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಆ ಪ್ರಶ್ನೆ ಕೇಳುವ ಒಂದು ಪ್ರವೃತ್ತಿಯನ್ನ ಜಾಸ್ತಿ ಮಾಡ್ಬೇಕು, ಹಾಗೂ ಆ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಳ್ರಿ ಅನ್ನುವಂತ ಒಂದು ಕಲಿಕೆ ಹೇಗಿರ್ಬೇಕು ಅಂತಂದ್ರೆ, ನಾವು ಅವ್ರಿಗೆ ಹೇಗೆ ಕಲಿಬೇಕು ಅನ್ನೋದನ್ನ ಕಲಿಸ್ಬೇಕು. ಕಲಿಯುವ ಒಂದು ತಂತ್ರವನ್ನ, ಕಲಿಯುವ ಒಂದು ಕೌಶಲ್ಯವನ್ನ ಅವ್ರಿಗೆ ನಾವು ಕಲಿಸಿದ್ರೆ ಅವರು ಜೀವನ ಪರ್ಯಂತ ಆ ಒಂದು ಕಲಿತಾ ಹೋಗ್ತಾರೆ. ಸೊ ಹೀಗಾಗಿ ಈ ರೀತಿಯ ಒಂದು ಬದಲಾವಣೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕು ಅಂತ ಅನಿಸ್ತದೆ ಒಂದು ವಿಜ್ಞಾನದಲ್ಲಿ. ಅದೇ ರೀತಿ ಇನ್ನೊಂದು ಪೂರ್ಣವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಬರಬೇಕು ಅಂತ ಇದ್ದಾಗ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬಹಳ ಮುಖ್ಯವಾಗಿದೆ. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲರೂ ಬರೀ ಒಂದು ಡಿಗ್ರಿ ಮಾಡೋದು, ಏನ್ ಮಾಡೋದು ಅಂತಂದ್ರೆ ಪಿ ಯು ಸಿ ಮುಗಿದ ತಕ್ಷಣ ಬಿ ಎನೋ ಬಿ ಎಸ್ ಸಿನೋ ಸೇರ್ಕೊಂಡು ಬಿ ಎಸ್ ಗ್ರಾಜ್ಯುಯೇಷನ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಅಂತ ಒದ್ದಾಡೋದು, ಯಾಕಂದ್ರೆ ಬರೀ ಡಿಗ್ರಿಗೆ ಜಾಬ್ ಸಿಗೋದಿಲ್ಲ ಈಗ. ಹೀಗಾಗಿ ಅವ್ರಿಗೆ SSLC ಮುಗಿದ ನಂತರನೋ ಅಥವಾ PUC ನಂತರನೋ ಯಾವ್ದಾದ್ರು ಒಂದು ಸ್ಕಿಲ್ ಬೇಸ್ಡ್ ಕೋರ್ಸ್ ಅವ್ರು ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಉದ್ಯೋಗ ಸಿಗುವಂತ ಒಂದು ಚಾನ್ಸ್ ಇರ್ತದೆ. ಸೊ ಸರ್ಕಾರ ಕೂಡ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಸಾಕಷ್ಟು ಬದಲಾವಣೆ ಈಗ ಹೊಸ ಪಾಲಿಸಿ ಅಲ್ಲಿ ಕೂಡ ಸಾಕಷ್ಟು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಆ ರೀತಿ ಬದಲಾವಣೆ ಬಂದಾಗ ಏನಾಗ್ತದೆ, ಈ ಉದ್ಯೋಗದ ಪ್ರಶ್ನೆ ಈಗ ನಮ್ಮಲ್ಲಿದೆ. ಸಾಕಷ್ಟು ಗ್ರಾಜ್ಯುಯೇಟ್ಸ್ ಎಲ್ಲ ಏನು ಉದ್ಯೋಗ ಇಲ್ಲದೆ ಕೂತಿದಾರಲ್ಲ, ಅಂತ ಒಂದು ಪ್ರಸಂಗ ಕಡಿಮೆ ಆಗ್ತಾ ಹೋಗ್ತದ್ದು. ಎಲ್ಲರೂ ಯಾವ್ದಾದ್ರು ಒಂದು ಉದ್ಯೋಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳಲಿಕ್ಕೆ ಒಂದು ಸಾಧ್ಯತೆ ಅಥವಾ ಆ ಒಂದು ಅವಕಾಶ ಅವ್ರಿಗೆ ಸಿಗ್ತದೆ ಅಂತ ನನ್ನ ಅನಿಸಿಕೆ.
0: ಮೇಡಮ್, ಇನ್ನು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ 25-30 ವರ್ಷಗಳ ಕಾಲ ಒಂದು ಸುದೀರ್ಘ ಪಯಣ ತಮಗೆ ಸಾಕಷ್ಟು ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಅಂತ ತಿಳಿಸಿದ್ರಿ. ಇನ್ನು ತಾವು ಶಿಕ್ಷಕ ವೃತ್ತಿಯ ಜೊತೆ ಜೊತೆಗೆ ಒಂದು ಸಾಹಿತ್ಯದಲ್ಲೂ ಕೂಡ ತಮ್ಮನ್ನ ತಾವು ತೊಡಸ್ಕೊಂಡಿದ್ದೀರಾ. ಈ ಸಾಹಿತ್ಯದ ಗೀಳು ಆರಂಭವಾಗಿದ್ದು ಯಾವಾಗ ಅಂತ?
1: ಈ ಸಾಹಿತ್ಯದ ಗೀಳು ಪ್ರಾರಂಭವಾಗಿದ್ದು ನನ್ನ ಬಾಲ್ಯದಲ್ಲಿಯೇ. ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ಒಂದು ಓದುವ ಪ್ರವೃತ್ತಿ ಎಲ್ಲರಲ್ಲೂ ಇತ್ತು. ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿಯಿಂದ ಹಿಡಿದು, ನಮ್ಮ ಮುತ್ತಜ್ಜಿ ನಂಗೆ ಇನ್ನೂ ನೆನಪಿದೆ, ಅವರು ಮಲಗೋ ಹಾಸಿಗೆ ಹತ್ರ ಯಾವಾಗ್ಲೂ ಪುಸ್ತಕ ಇರ್ತಿತ್ತು. ಅವರು ಮಲಗಬೇಕಾದಾಗ ಒಂದು ಅರ್ಧ ಗಂಟೆ ಓದಿ ಆಮೇಲೆ ಮಲಗ್ತಾ ಇದ್ರು. ಹೀಗಾಗಿ ಅದು ಓದುವ ಒಂದು ಪ್ರವೃತ್ತಿ ನಂಗೆ ಪ್ರಾರಂಭ ಆಗಿದ್ದು ಚಿಕ್ಕಂದಿನಲ್ಲೇ. ನಮ್ಮ ತಾಯಿ ಒಂದು ಈ ರಜದಲ್ಲಿ ಏನಾದ್ರೂ ಕಿತ್ತಾಡೋ ಒಂದು ಹವ್ಯಾಸ ಇರ್ತದೆ ನಮ್ಗೆಲ್ಲ. ಆ ರೀತಿ ನಾವು ಏನಾದ್ರೂ ಹುಡುಕಾಡ್ಲಿಕ್ಕೆ ಹೋದ್ರೆ ನಮ್ಗೆ ಬೇರೆ ಏನು ಸಿಗ್ತಿರ್ಲಿಲ್ಲ, ಬರೀ ಪುಸ್ತಕಗಳೇ ಸಿಗ್ತಾ ಇದ್ವು. ಹಿಂಗಾಗಿ ಬಾಲ್ಯದಲ್ಲಿನೇ ತ್ರಿವೇಣಿ, ಅನುಪಮ ನಿರಂಜನ್, ತರಾಸು ಅವೆಲ್ಲ ಪುಸ್ತಕಗಳನ್ನ ಓದ್ತಾ ಓದ್ತಾ ಓದ್ತಾ ಆಮೇಲೆ ಭೈರಪ್ಪನವರು ಓದೋಕ್ ಶುರು ಆಗಿದ್ದು, ಆಮೇಲೆ ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ಇಂಗ್ಲಿಷ್ ನಾವೆಲ್ಸ್ ಎಲ್ಲ ಓದಕ್ ಶುರು ಆಗಿದ್ದು, ಸ್ವಲ್ಪ BED ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಆಮೇಲೆ ನನಗೆ ಸ್ವಲ್ಪ ಫಿಲಾಸಫಿಕಲ್ ಸೈಕಾಲಜಿಕಲ್ ಎಲ್ಲ ಅಂದ್ರೆ ನಾನೊಂಥರ ಆಡಿಂತ ಓದೋ ವಿಷಯದಲ್ಲಿ ಒಂದು ಆಡ್ ಅಂತ ಹೇಳ್ತಾರಲ್ಲ ಆ ತರ ಎಲ್ಲ, ಯಾವುದೇ ಒಂದು ಪರ್ಟಿಕ್ಯುಲರ್ ಲಿಟ್ರೇಚರ್ ಅಂತ ಓದುವುದಿಲ್ಲ, ಯಾವುದು ಇಂಟ್ರೆಸ್ಟ್ ಬರ್ತದೆ ಎಲ್ಲಾ ವಿಷಯಗಳನ್ನ ತಿಳ್ಕೊಬೇಕು ಅಂತ ಒಂದು ಆಸೆ. ಹೀಗಾಗಿ ಎಲ್ಲಾ ವಿಷಯಗಳನ್ನ ಓದ್ತಾ ಓದ್ತಾ ಓದ್ತಾ ಓದುವುದು ಕಂಟಿನ್ಯೂ ಆಗಿತ್ತು. ಆದ್ರೆ ಬರವಣಿಗೆ ಫಸ್ಟ್ ಟೈಮ್ ನಾನು ಬರೆದಿದ್ದು PUC ಅಲ್ಲಿದ್ದಾಗ ನಮ್ಮ ಕಾಲೇಜ್ ಮ್ಯಾಗಝಿನ್ಗೆ ಕವನ ಬರೆದು ಕೊಟ್ಟಿದ್ದೆ, ಸ್ಕೂಲ್ನಲ್ಲಿದ್ದಾಗ ಕಾಲೇಜ್ನಲ್ಲಿದ್ದಾಗ. ಆದ್ರೆ ಅದು ಮುಂದುವರಿದಿರಲಿಲ್ಲ, ಹಾಗೆ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಕಾಲೇಜ್ ನಲ್ಲಿ ಇದ್ದಾಗ ಈ ಲೆಸನ್ ಅಬ್ಸರ್ವೇಷನ್ಗಂತ ಕೂತಿರ್ತೀವಿ ನಾವು, ಮಕ್ಕಳು ಲೆಸನ್ ಕೊಡ್ತಾ ಇರ್ತಾರೆ, ನಾವು ಇಲ್ಲಿ ಹಿಂದೆ ಕೂತಿರ್ತೀವಿ. ಆ ಒಂದು 5 ನಿಮಿಷ ಅವ್ರದ್ದು ಲೆಸನ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಅವ್ರ ಮಟ್ಟ. ಹೀಗಾಗಿ ಆಮೇಲೆ ನಾವು 1/2 hour ಕೂತಿರ್ತೀವಲ್ಲ, ಸುಮ್ಮನೆ ಕೂತಿರ್ತೀವಿ ನೋಡ್ತಾ ಅವ್ರನ್ನ, ಆವಾಗ ಅದು ಏನಾದರೂ ಅವರು ಕಲಿಸುವಂಥ ಒಂದು ವಿಷಯ ಹೊಳಿತು ಅಂತಂದ್ರೆ ಅದ್ರ ಮೇಲೆ ಕವನ ಬರೀತಿದ್ದೆ ಕೂತ್ಕೊಂಡು, ಅಲ್ಲೇ ಕೂತ್ಕೊಂಡು, ಯಾಕಂದ್ರೆ ಎದ್ದು ಹೋಗೋ ಹಂಗಿಲ್ಲಲ್ಲ. ಹೀಗಾಗಿ ಅದು ಕವನ ಬರೆಯುವ ಒಂದು ಪ್ರವೃತ್ತಿ ಶುರುವಾಗಿದ್ದು ಕಾಲೇಜ್ನಲ್ಲಿ. ಆದ್ರೆ ಅದನ್ನ ಪ್ರಕಟ ಮಾಡಲಿಕ್ಕೆ ಯಾವಾಗ ಪ್ರಯತ್ನ ಮಾಡಲಿಲ್ಲ, ಸುಮ್ಮನೆ ನಮ್ಮ ಕಲೀಗ್ಸ್ ಹತ್ರ ಓದೋದು, ಆಮೇಲೆ ಅವ್ರ ಪ್ರಶಂಸೆ, ಆ ಚೆನ್ನಾಗಿದೆ ಚೆನ್ನಾಗಿದೆ, ಅವ್ರು ಬರ್ದಿದ್ದು ನಾವು ಓದೋದು, ನಾವು ಬರ್ದಿದ್ದು ಅವ್ರು ಓದೋದು, ಇಷ್ಟಕ್ಕೆ ಸೀಮಿತ ಆಗಿತ್ತದು. ರಿಟೈರ್ ಆದ್ಮೇಲೆ ಅದಕ್ಕಿಂತ ಮುಂಚೆ 2000 ಜಿಲ್ಲಾ ಲೇಖಕಿಯರ ಸಂಘ ಅಂತೇಳಿ ಸ್ಥಾಪನೆ ಆಯಿತು ಇಲ್ಲಿ. ನಮ್ಮ ಫ್ರೆಂಡ್ ಒಬ್ರು ಇದ್ರು, ಆಶಾ ಕಡಪಟ್ಟೆ ಅಂತ ಹೇಳ್ಬಿಟ್ಟು, ಅವರು ಕರ್ಕೊಂಡು ಹೋಗಿ ಅಲ್ಲಿ ಸದಸ್ಯತ್ವವನ್ನು ಕೊಡಿಸಿದ್ರು. ಹೀಗಾಗಿ ಅವರ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಇದ್ನಲ್ಲ, ಸೊ ಆವಾಗ ಅವ್ರದ್ದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿರ್ಬೋದು. ಅಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಸ್ಪರ್ಧೆಗಳನ್ನ ಇಡ್ತಾ ಇದ್ರು, ಕವನ ಸ್ಪರ್ಧೆಗಳನ್ನ, ಕಥಾ ಸ್ಪರ್ಧೆಗಳನ್ನ. ಹೀಗಾಗಿ ಒಂದೆರಡು ಸರ್ತಿ ಕಥೆಗಳನ್ನ ಬರದೆ ಆವಾಗ ಒಂದೆರಡು ಸರ್ತಿ ಇದ ಒಂದು ಬಹುಮಾನ ಬಂತು, 1st prize, 2nd prize. ಒಂಥರ ಮೋಟಿವೇಶನ್ ಬರ್ತದಲ್ಲ, ಹಾ ಚೆನ್ನಾಗಿ ಬರೀತೀನಿ ಅನ್ನುವಂಥ ಒಂದು ಪಾಸಿಟಿವ್ ಇದು ಬರ್ತದೆ. ಬರೀತಾ ಇದ್ದೆ, ಆದರೆ ಪ್ರಕಟ ಮಾಡುವಂಥ ಸುಮ್ಮನೆ ಇದು ಜಾಬ್, ಆಮೇಲೆ ಸಂಸಾರ, ಮಕ್ಕಳು, ಅವ್ರ ಮದುವೆ, ಇದರಲ್ಲೇ ಕಳೆದು ಹೋಗಿತ್ತು. ಅದನ್ನು ಪ್ರಕಟ ಮಾಡುವಂಥ ಒಂದು ಏನು ವಿಚಾರ ಬಂದಿರಲಿಲ್ಲ. ರಿಟೈರ್ ಆದಮೇಲೆ ಸ್ವಲ್ಪ ಟೈಮ್ ಸಿಕ್ತಲ್ಲ, ಈ ಜಿಲ್ಲಾ ಲೇಖಕರ ಸಂಘದ ಜೊತೆ ಹೆಚ್ಚು ಇನ್ವಾಲ್ವ್ ಆಗಕ್ಕೆ ಶುರು ಮಾಡಿದೆ. ಅಲ್ಲಿ ಒಂದು ಸೆಕ್ರೆಟರಿ ಅಂತ 2 ವರ್ಷ, ಟ್ರೆಜರರ್ ಅಂತ 2 ವರ್ಷ. ಹೀಗಾಗಿ ಎಲ್ಲ ಲೇಖಕರ ಜೊತೆ ಒಂದು ಅಸೋಸಿಯೇಷನ್ ಬಂದಾಗ ಅವ್ರ ಪುಸ್ತಕ ಪ್ರಕಟ ಮಾಡಿದ್ರು, ನಾನು ಮಾಡಬೇಕು ಅನ್ನುವಂಥ ಒಂದು ಆಸೆ ವಿಚಾರ. ಹೀಗಾಗಿ ನನ್ನ ಮೊದಲನೆಯ ಕವನ ಸಂಕಲನ ಆಮೇಲೆ ರಿಟೈರ್ ಆದ್ಮೇಲೆ ನಾನು ಪ್ರಕಟ ಮಾಡಿದ್ದು ಅಂತರಂಗದಲ್ಲಿ ಅಂತೇಳಿ. ಆಮೇಲೆ ಮತ್ತೆ ಇದು ಸಾವಕಾಶ ಸಾವಕಾಶವಾಗಿ ಮುಂದೆ ಕಥಾ ಸಂಕಲನ ಬಂತು, ಆಮೇಲೆ ಇದೆರಡು ಟ್ರಾನ್ಸ್ಲೇಷನ್ ಬಂತು. ಕೊನೆಗೆ ಈ ಒಂದು ಲಾಕ್ಡೌನ್ ಟೈಮ್ನಲ್ಲಿ ಖಾಲಿ ಮನೇಲಿ ಕೂತಾಗ ಆ ಒಂದು ಭೂತಾನ್ ಪ್ರವಾಸ ಅದು. ಹೀಗಾಗಿ ಅದು ಬರೆಯುವ ಒಂದು ಇದು ಶುರು ಆಗಿದ್ದು ರಿಟೈರ್ಮೆಂಟ್ ನಂತರ.
2: ಮೇಡಮ್, ಇವಾಗ ಯಾವ ರೀತಿಯ ಕಥೆಗಳನ್ನ, ಕವನಗಳನ್ನ, ಲೇಖನಗಳನ್ನ ಬರೀತೀರಾ? ಇಂಥದ್ದೇ ಕಥಾವಸ್ತು ಅಥವಾ ಇಂಥದ್ದೇ ಏನಾದರೂ ಇರುತ್ತಾ ಅಥವಾ ಕಾಲ್ಪನಿಕವಾಗಿ ಬರೀತಾ ಹೋಗ್ತೀರಾ?
1: ಕವನಗಳು ಹೆಚ್ಚಾಗಿ ನಾನು ಬರೆಯೋದು ಸ್ಪಾಂಟೇನಿಯಸ್ ಆಗಿ, ಅಂದ್ರೆ ನನಗೆ ಯಾರಾದರೂ ವಿಷಯ ಕೊಟ್ಟು ಇದ್ರ ಮೇಲೆ ಕವನ ಬರೆಯಂತಂದ್ರೆ ಬರುವುದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಅದೊಂಥರ ತಿಣುಕಿ ತಿಣುಕಿ ಬರೆದಂಗೆ ಆಗ್ತದೆ, ನನಗೂ ಸಮಾಧಾನ ಆಗುದಿಲ್ಲ. ನಾನು ಏನಾದರೂ ಒಂದು ವಿಚಾರ ಬಂದಾಗ ಬಹಳ ಭಾವನಾತ್ಮಕವಾಗಿ ನನಗೆ ಅದು ಕಾಡದಾಗ ನಾನು ಏನ್ ಬರೀತೀನಲ್ಲ ಆ ಕವನಗಳು ನನಗೂ ಇಷ್ಟ ಆಗ್ತವೆ, ಬೇರೆಯವರು ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಕತೆಗಳು ಹೇಗಂತಂದ್ರೆ ಕಾಲ್ಪನಿಕನೂ ಇರೋದಿಲ್ಲ, ಯಾವ್ದಾದ್ರು ಒಂದು ಸಿಚುವೇಶನ್ ಸನ್ನಿವೇಶ ನನ್ನ ಎದುರಿಗೆ ನಡೆದಾಗ ಇದನ್ನ ಬರೀಬಹುದಲ್ಲ ಅಂತ ಅನ್ನಿಸ್ತದೆ. ಸೊ ಆವಾಗ ಅದು ಆಸ್ ಇಟ್ ಇಸ್ ಬರೆದ್ರೆ ಅದು ಕತೆ ಆಗುದಿಲ್ಲ. ಅದಕ್ಕೆ ಯಾವಾಗ್ಲೂ ನಾವು ಒಂದು ನಿಜ ಸನ್ನಿವೇಶಕ್ಕೆ ಸ್ವಲ್ಪ ಕಲ್ಪನೆಯನ್ನ ಕೂಡಿಸಿದಾಗ ಮಾತ್ರ ಅದು ಒಂದು ಸುಂದರವಾದ ಕತೆ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನನ್ನ ಎಲ್ಲ ಹೆಚ್ಚು ಕಡಿಮೆ ಕತೆಗಳೆಲ್ಲ ಒಂದು ಸ್ವಲ್ಪ ಒಂದು 50% ವಾಸ್ತವಿಕತೆ, ಒಂದು 50% ಕಲ್ಪನೆ, ಎಲ್ಲ ಸೇರಿನೇ ಕತೆಗಳನ್ನ ನಾನು ಹೆಣದಿದ್ದು. ಯಾವುದೋ ಒಂದು ಸನ್ನಿವೇಶ ಟ್ರಿಗರ್ ಮಾಡ್ತದೆ, ಸೊ ನನಗೆ ಬಹಳ ನೆನಪಿಗೆ ಬರ್ತದೆ, ಅಥವಾ ನನಗೆ ಏನೋ ಒಂದು ಭಾವನಾತ್ಮಕವಾಗಿ ನನಗೆ ಅದು ಬಹಳ ಹಿಡಿಸಿದಾಗ ಅಥವಾ ಏನಾದರೂ ತಟ್ಟಿದಾಗ, ಹೀಗಾಗಿ ಅದು ಕತೆ ರೂಪದಲ್ಲಿ ಹೊರಗೆ ಬರ್ತದೆ.
2: ಮೇಡಮ್, ಇನ್ನು ಶರ್ಲಾಕ್ ಸೋಮ್ಸ್ ಕತೆಗಳನ್ನ ಕನ್ನಡಕ್ಕೆ ಅನುವಾದ ಕೂಡ ಮಾಡ್ತೀರಾ, ಹೇಗೆ ಮೇಡಮ್? ಈಗ ಶರ್ಲಾಕ್ ಸೋಮ್ ಕತೆಗಳು, ಕಾದಂಬರಿಗಳು ಅಂದ್ರೆ ಅದು ಪತ್ತೆದಾರಿ ಕತೆಗಳು ಅಂದ್ರೆ ಅದರಲ್ಲಿ ನಿಗೂಢತೆ ಇರುತ್ತೆ, ಅವುಗಳನ್ನ ಕನ್ನಡಕ್ಕೆ ಅನುವಾದ ಮಾಡೋದು
1: ಅದು
2: ಸವಾಲು, ಒಂದ್
1: ಸವಾಲು. ಕರೆಕ್ಟ್ ಕರೆಕ್ಟ್, ನಿಜ ನಿಜ ನಿಜ. ಅದು ಅದೇನಾಯ್ತು, ಶರ್ಲಾಕ್ ಸೋಮ್ಸ್ ನಾನು ಕಾಲೇಜಲ್ಲಿ ಇದ್ದಾಗ ಹೇಳಿದ್ನಲ್ಲ, ನಾವೆಲ್ ಸ್ಟಾರ್ಟ್ ಮಾಡಿದ್ದೆ, ಇಂಗ್ಲಿಷ್ ಓದಕ್ ಶುರು ಮಾಡಿದ್ದು ಕಾಲೇಜಲ್ಲಿ ಇದ್ದ. ಶರ್ಲಾಕ್ ಸೋಮ್ಸ್ ಎಲ್ಲ ಓದಿದ್ದೆ ನಾನು ಸಾಕಷ್ಟು ಕತೆಗಳನ್ನ, ಆದ್ರೆ ಯಾವತ್ತು ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ವಿಚಾರ ಬಂದಿರ್ಲಿಲ್ಲ. ಇದು ಪಠ್ಯ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಯಾಕಂದ್ರೆ ನಮ್ಮಲ್ಲಿ ಕನ್ನಡ ಮಕ್ಕಳು ಜಾಸ್ತಿ ಬರಕ್ ಶುರು ಮಾಡಿದ್ಮೇಲೆ ಇಂಗ್ಲಿಷ್ ಪುಸ್ತಕಗಳು ಸಿಗ್ತಾ ಇದ್ವು, ಕನ್ನಡ ಪುಸ್ತಕ ಸಿಗ್ತಿರ್ಲಿಲ್ಲ. ಹೀಗಾಗಿ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಕೊಟ್ಟು ಅಭ್ಯಾಸ ಇತ್ತು. ಕೆಲವು ಒಂದೆರಡು ಡಿಎಡ್ ಪಠ್ಯ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಎನ್ವೈರನ್ಮೆಂಟಲ್ ಎಜುಕೇಶನ್ ಮೇಲೆ ಅವೆಲ್ಲ. ಇದೇನಾಯ್ತು, ಒಂದು ಕೊಲ್ಲಾಪುರದ ಒಬ್ಬರು ಪಬ್ಲಿಷರ್ಸ್, ಅವ್ರ ಹೆಸರೆಂತ, ಅಜಬ್ ಪಬ್ಲಿಷರ್ಸ್ ಅಂತೇಳಿ ಕೊಲ್ಲಾಪುರ್ನವರು, ಈ ಲಾಕ್ಡೌನ್ ಟೈಮ್ಕಿಂತ ಮುಂಚೆ ನನಗೆ ಆಫರ್ ಕೊಟ್ಟರು, ಈ ಒಂದು ಪುಸ್ತಕವನ್ನ ನೀವು ಟ್ರಾನ್ಸ್ಲೇಟ್ ಮಾಡಿಕೊಟ್ರೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು, ಆಮೇಲೆ ನಾನು ಆಯ್ತು ಪ್ರಯತ್ನ ಮಾಡೋಣ ಯಾಕಂದ್ರೆ ನಾನು ಫ್ರೀ ಇದ್ದೆ ಅವಾಗ, ಪ್ರಯತ್ನ ಮಾಡ್ತೀನಿ ಅಂತಂದೆ. ಕೊನೆಗೆ ಏನ್ ಮಾಡಿದ್ರು ಅವರು ಒಂದು ಎರಡು ಮೂರು ಪೇಜ್ ನನಗೆ ಕಳಿಸಿದ್ರು, ಕಳಿಸಿ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ವಾಪಸ್ ಕಳಿಸ್ದೆ ಅವ್ರಿಗೆ. ಅದು ಕ್ವಾಲಿಟಿ ಅವ್ರಿಗೆ ಸರಿ ಅನ್ನಿಸ್ತು. ಸರಿ ಅನ್ಸಿದ್ಮೇಲೆ ಹಾಗಿದ್ರೆ ಇದು ಪೂರಾ ಪುಸ್ತಕ ನೀವು ನನಗೆ ನಮಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅದು ಆಫರ್ ಕೊಟ್ಟು ನಾನು ಒಂದು ಪುಸ್ತಕ ಒಂದು ಸಂಕಲನ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟೆ. ಅದಾದ್ಮೇಲೆ ಅವ್ರಿಗೆ ಅದು ತುಂಬಾ ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಇನ್ನೊಂದು ಸಂಕಲನ ಮಾಡ್ರಿ ಅಂತೇಳಿ ನನಗೆ ಕೊಟ್ಟರವರು. ಅದು ಆ ಸಂಕಲನದಲ್ಲಿ ಸಾಕಷ್ಟು ಒಂದು ಎಂಟತ್ತು ಕತೆಗಳು ಇರ್ತವೆ ಒಂದೊಂದು ಸಂಕಲನದಲ್ಲಿ. ಒಂದು ಐದಾರು ಕತೆ ಮಾಡಿದ್ದೆ. ಅಷ್ಟರಲ್ಲಿ ಅವ್ರದ್ದೇನಾಯ್ತು, ಅವ್ರದ್ದೇನೋ ಒಂದು ಪ್ರೊಜೆಕ್ಟ್ ಇತ್ತು ಅಂತ ಕಾಣೋದು. ಈ ಲಾಕ್ಡೌನ್ ಎಲ್ಲ ಶುರುವಾಗಿ ಅವರು ಎಕ್ಸಿಬಿಷನ್ ಏನೋ ಮಾಡ್ಲಿಕ್ಕೆ ಏನೋ ಹಾಕೊಂಡಿದ್ರು, ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು ಅವರು, ಅವ್ರದ್ದೆಲ್ಲ ಫ್ಲಾಪ್ ಆಯ್ತು. ಹೀಗಾಗಿ ಮೊದಲು ಮಾಡಿಸ್ಕೊಂಡಿದ್ದ ಪುಸ್ತಕಗಳೇ ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಕಷ್ಟ ಆಗಿದ್ದರಿಂದ ಈ ಪ್ರೊಜೆಕ್ಟನ್ನ ಅವರು ಡ್ರಾಪ್ ಮಾಡಿಬಿಟ್ರು. ನಾನು ಸುಮ್ಮನೆ ಮಾಡಿದ್ದನ್ನ ಇಟ್ಕೊಂಡು ಸುಮ್ಮನೆ ಕೂತಿದ್ದೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಅನ್ನಕ್ಕೆ ಶುರು ಮಾಡಿದ್ರು, ಆಗಲೇ ಅರ್ಧಕ್ಕಿಂತ ಜಾಸ್ತಿ ಟ್ರಾನ್ಸ್ಲೇಟ್ ಮಾಡಿದೆಯಾ, ಮತ್ತೆ ನೀನೇ ಕಂಟಿನ್ಯೂ ಮಾಡಿ ನೀನೇ ಅದನ್ನ ಪ್ರಕಟ ಮಾಡಬೇಡು ಅಂತ ಹೇಳ್ಬಿಟ್ಟು, ಹೀಗಾಗಿ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡಿ ಆ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದೆ. ಹೀಗಾಗಿ ಅದು ಎರಡು, ಒಂದು ಅಜಬ್ ಪಬ್ಲಿಕೇಶನ್ ಅವರಿಂದ ಆಗಿದ್ದಾಗಿದೆ, ಇನ್ನೊಂದು ಬೆಂಗಳೂರಿನವರು ಇನ್ನೊಂದು ಪಬ್ಲಿಕೇಶನ್ ಅವರು ನನಗೆ ಎರಡನೇ ಸಂಕಲನ ಅವ್ರು ಮಾಡಿಕೊಟ್ರು. ಹೀಗಾಗಿ ಅದು ಎರಡು. ಆಮೇಲೆ ಅಲ್ಲಿ ನೀವು ಚಾಲೆಂಜ್ ಅಂತ ಏನು ಹೇಳಿದ್ರಲ್ಲ, ಅದು ಸ್ವಲ್ಪ ಕಷ್ಟ. ಯಾಕೆ ಹೇಳ್ತೀನಿ, ಇಂಡಿಯನ್ ಇಂಗ್ಲಿಷ್ ನಾವೆಲ್ಸ್ ಆಗಲಿ ಕತೆಗಳನ್ನಾಗಿ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಸುಲಭ. ಯಾಕಂದರೆ ಇಲ್ಲಿ ಒಂದು ಕಲ್ಚರ್ ನಮ್ಗೆ ಗೊತ್ತಿರ್ತದೆ, ಇಲ್ಲಿಯ ಒಂದು ವೊಕ್ಯಾಬ್ಯುಲರಿ ನಮ್ಗೆ ಗೊತ್ತಿರ್ತದೆ, ಸನ್ನಿವೇಶಗಳು ನಮ್ಗೆ ಗೊತ್ತಿರ್ತವೆ. ಹೀಗಾಗಿ ಅಲ್ಲಿ ಯಾವ ರೀತಿಯ ಪದಗಳನ್ನು ಬಳಸಬೇಕು ಅದು ಏನು ಅಂತ ನಮ್ಗೆ ಗೊತ್ತಿರ್ತದೆ, ಅದನ್ನು ಟ್ರಾನ್ಸ್ಲೇಟ್ ಮಾಡೋದು ಬಹಳ ಸುಲಭ. ಆದರೆ ಇಲ್ಲಿ ಇಂಗ್ಲೀಷ್ ಅಂದಾಗ ಅವರ ಸಂಪೂರ್ಣವಾದ ಒಂದು ಕಲ್ಚರ್ ಬೇರೆ ಇರ್ತದೆ, ಸಂಸ್ಕೃತಿ ಬೇರೆ ಇರ್ತದೆ, ಅಲ್ಲಿಯ ಸ್ಥಳಗಳು, ಅಲ್ಲಿಯ ಹೆಚ್ಚು ಕಡಿಮೆ ಅಲ್ಲಿಯ ತಿಂಡಿಸು ಕೂಡ ನಮಗೆ ಗೊತ್ತಿರುವುದಿಲ್ಲ. ಅವರು ಏನೋ ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಏನೋ ತಿಂತಾ ಇರ್ತಾರೆ, ಅದು ಏನು ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಅದನ್ನ ಗೂಗಲ್ ನನಗೆ ಬಹಳ ಸಹಾಯ ಮಾಡ್ತು. ನನಗೆ ಏನಾದರೂ ಡೌಟ್ ಬಂದಾಗ ನಾನೇನ್ ಮಾಡ್ತೆ, ವಾಟ್ ಇಸ್ ದಿಸ್ ಅಂತ ಅದನ್ನ ಹುಡುಕಾಡಿ ತೆಗಿತಿದ್ದೆ. ಅದರ ಅರ್ಥ ಗೊತ್ತಾದಾಗ ಮಾತ್ರ ನಾನು ಅದನ್ನ ಆಸ್ ಇಟ್ ಇಸ್. ಆಮೇಲೆ ಇನ್ನೊಂದು ಏನ್ ಚಾಲೆಂಜ್ ಇತ್ತಲ್ಲಿ ಅಂದ್ರೆ ಅದನ್ನ ಪೂರ್ಣವಾಗಿ ಭಾರತೀಯ ಒಂದು ಬದಲಾವಣೆ ಮಾಡ್ಲಿಕ್ಕೆನೂ ಬರುವುದಿಲ್ಲ. ಯಾಕಂದ್ರೆ ನನ್ಗೇನಿತ್ತು, ಓದುಗರಿಗೆ ಇಂಗ್ಲಿಷ್ ನಾವೆಲ್ ಓದುವ ಅನುಭವವನ್ನು ಕೊಡಬೇಕು ಅಂತ. ಈಗ ಪೂರ್ಣ ನಾನು ಅದನ್ನ ಅಳವಡಿಸ್ಕೊಂಡ್ಬಿಟ್ಟೆ ಇಂಡಿಯನ್ ಸಿಚುವೇಶನ್ಗೆ ಅಂತಂದ್ರೆ, ಏನು ಇಂಡಿಯನ್ ಕತೆ ಓದಿದಂಗೆ ಆಗ್ತದೆ. ನಂಗೆ ಅದು ಬೇಡಾಗಿತ್ತು. ಶರ್ಲಾಕ್ ಹೋಮ್ಸ್ ಅವರ ಅದೇನು ವಿಶಿಷ್ಟತೆ ಏನಿದೆ ಅಲ್ಲ, ಅದನ್ನ ಕಳ್ಕೊಳ್ಬಾರ್ದು ಅಂತ ಪ್ರಯತ್ನ. ಹೀಗಾಗಿ ಆ ಒಂದು ಅದರ ಒಂದು ಒರಿಜಿನಾಲಿಟಿಯನ್ನ ಮೇಂಟೈನ್ ಮಾಡಬೇಕು, ಅದರ ಜೊತೆಗೆ ಓದುಗರಿಗೆ ಅದರ ಅರ್ಥ ತಿಳಿಬೇಕು. ಸೊ ಇದು ಸ್ವಲ್ಪ ನನಗೆ ಹೀಗಾಗಿ ಸ್ವಲ್ಪ ಸಮಯನೂ ಜಾಸ್ತಿ ತಗೊಳ್ತು, ಆಮೇಲೆ ಸ್ವಲ್ಪ ಹುಡುಕಾಟನೂ ಜಾಸ್ತಿ ಆಯ್ತು. ಲೈಕ್ ಟು ಸ್ಟಡಿ ಎವ್ರಿಥಿಂಗ್, ಪ್ರತಿಯೊಂದು ಯಾವ ಒಂದು ಪದ ಅಥವಾ ಯಾವುದು ಒಂದು ಸನ್ನಿವೇಶ ನನಗೆ ಅರ್ಥ ಆಗುದಿಲ್ಲ, ಅದನ್ನ ಮೊದಲು ಏನದು ಅಂತ ಹೇಳಿ ಮೊದಲು ಹುಡುಕಾಡಿ ಅದನ್ನ ನಾನು ಅರ್ಥ ಮಾಡಿಕೊಂಡು ಅದನ್ನ ಇಲ್ಲಿ ಕನ್ನಡಕ್ಕೆ ಅನುವಾದ ಮಾಡುದು, ಅಥವಾ ಕೆಲವು ಸರ್ತಿ ವರ್ಡ್ ಟು ವರ್ಡ್ ಅನುವಾದ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಭಾವಾನುವಾದವನ್ನ ತಗೊಳ್ಬೇಕಾಗ್ತದೆ. ಇವೆಲ್ಲ ಕೆಲವೊಂದು ಚಾಲೆಂಜಸ್ ನಾನು ಅನುಭವಿಸಿದ್ದು.
0: ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಪ್ರೊಫೆಸರ್ ರಾಜನಂದ ಗಾರ್ಗಿಯವರು. ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ತಿಳಿಸಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೈಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
3: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದಾರೆ ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು. ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ನಿತಿನ್ ಸುತಾರ್. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೈಕೆ ಹೀಗೆ ಭರತನಿಗೆ ಪಟ್ಟವಾಗಬೇಕು ಮತ್ತು ರಾಮನಿಗೆ 14 ವರ್ಷಗಳ ಕಾಲ ವನವಾಸವಾಗಬೇಕು ಅನ್ನೋ ವರಗಳನ್ನು ಕೇಳಿದಾಗ, ಅಥವಾ ತಾನು ಹಿಂದೆ ಕೊಟ್ಟಿದ್ದ ಮಾತನ್ನು ನಡೆಸಿಕೊಡು ಅಂತ ಕೇಳಿದಾಗ, ಒಂದು ಕ್ಷಣ ದಶರಥನಿಗೆ ಮನೋವಿಭ್ರಾಂತಿಯಾಯಿತು, ಅಂದರೆ ಅವನಿಗೆ ಗೊಂದಲ ಉಂಟಾಯಿತು. ಕೈಕೆಗೆ ಹೇಳ್ದ, ಸುಳ್ಳಾಡಬೇಡ ಅಥವಾ ನನ್ನನ್ನು ತಮಾಷೆ ಮಾಡಬೇಡ, ಪುಣ್ಯರೂಪದಿಂದ ಎಲ್ಲಾದರೂ ಪಾಪ ಉದಯಿಸುತ್ತೆಯೇ, ನಿನ್ನಂತಹ ಸುಂದರಿಯ ಬಾಯಿನಲ್ಲಿ ಮಂಥರೆಯ ವಿಕೃತಿ ರೂಪದಂತಹ ಮಾತುಗಳು ಹೊಮ್ಮುತ್ತವೆ, ಪ್ರಾಯಶಃ ನನಗೆ ಎಲ್ಲೋ ಗೊಂದಲ ಆಗಿದೆ, ಭ್ರಾಂತಿ ಆಗಿದೆ ಅಂತ ಅಂದ್ಕೊಂಡ. ಆದರೂ ಇವಳು ಕೇಳಿದ್ದು ನಿಜವಿರಬಹುದೇನೋ ಎನ್ನುವ ಒಂದು ಭಯದಲ್ಲಿ ಕೆಟ್ಟ ಕನಸಿನಿಂದ ಎಚ್ಚೆತ್ತ ರೀತಿಯಲ್ಲಿ ತಡೆಯಲಾರದೆ ತತ್ತರಿಸ್ತಾ ಗೋಡೆಯನ್ನು ಹಿಡ್ಕೊಂಡು ತಪ್ಪು ಹೆಜ್ಜೆಗಳನ್ನಿಡ್ತಾ ಕೋಪಗೃಹದಿಂದ ಹೊರಗೆ ಬಂದು ಅಲ್ಲಿ ಥಟ್ಟನೆ ಕುಸಿದುಕೊಳ್ತ. ಪ್ರಾಯಶಃ ಇಲ್ಲಿ ಕುವೆಂಪು ದಶರಥನ ಮಾತನ್ನು ನೋಡಿ, ಕೈಕೇಯಂ ಹೊಮ್ಮುವುದೇ ಕೈಕೇಯಂ ಮಂಥರೆಯ ವಿಕೃತಿ ರೂಪಂ, ಮಂಥರೆಯ ವಿಕೃತಿ ರೂಪ ಬಾಕ್ಯವಾದದ್ದು, ಕೈಕೆಯ ಚೆಲುವು ಕೂಡ ಬಾಕ್ಯರೂಪವಾದದ್ದು. ಇಡೀ ರಾಮಾಯಣ ಕಾವ್ಯದಲ್ಲಿ ಮಂಥರೆಯನ್ನು ಜಗತ್ತು ಅವಳ ವಿಕಾರ ಕಾರಣದಿಂದ ಕೆಟ್ಟದಾಗಿ ನಡೆಸ್ಕೊಂಡಿದೆ, ಆದರೆ ಅವಳ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದು ತುಂಬಿಕೊಂಡಿದೆ. ಅದು ಕೈಕೇಯ ಬಗ್ಗೆ ಈಗಾಗಲೇ ವ್ಯಕ್ತವಾಗಿದೆ, ಭರತನ ಬಗ್ಗೆ ಈಗಾಗಲೇ ವ್ಯಕ್ತವಾಗಿದೆ. ಮತ್ತು ಇಲ್ಲಿರುವುದು ಕೋಪಗೃಹ. ಕೋಪಗೃಹ ಅಂದರೆ ಬೇರೆ ಮನೆ ಅಂತ ನಾವು ಅರ್ಥ ಮಾಡಬೇಕೋ, ಅಥವಾ ಕೋಪವೇ ಒಂದು ಮನೆ? ಕೋಪ ಎನ್ನುವ ಗೂಡಿನಿಂದ ಅವನು ಹೊರಗಡೆ ಬಂದ, ಇದು ಕೈಕೇಯ ಕೋಪದ ಗೂಡು. ಹೀಗೆ ಅವನು ಕೈಕೇಯ ಕೋಪದ ಗೂಡನ್ನು ಹೊಕ್ಕು ಹೊರಗೆ ಬಂದು ತತ್ತರಿಸಿ ಕುಳಿತಿದ್ದಾನೆ, ಕುಸಿದು ಬಿದ್ದಿದ್ದಾನೆ.
1: ತನ್ನೆಡೆಗೆ ತಪಿಸುತ್ತೈತರು ತಿರ್ದ

ಭಯಂಕರವಾದ ಎರಡು ವರಗಳನ್ನು ಕೇಳಿದ ತತ್ತರದಲ್ಲಿ ಕೋಪಗೃಹದಿಂದ ಹೊರಗೆ ಹೋದ ದಶರಥ ಕುಸಿದು ಬಿದ್ದಿದ್ದನ್ನು ನೋಡಿ ಕೈಕೆಗೆ ಗಾಬರಿಯಾಯಿತು. ತಾನು ಮಾಡಬಾರದೇನೋ, ಮಾಡಿಬಿಟ್ಟಿದ್ದೇನೋ ಅನ್ನೋ ಅಪರಾಧ ಪ್ರಜ್ಞೆಯನ್ನು ಕಾಣಿಸ್ತಾ ಇದೆ. ಹಾಗಾಗಿ ದಶರಥನ ಹತ್ರ ಬಂದು ಅವನನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಅವನು ಕೋಪದಿಂದ ನೂಕಿದಾನೆ. ಹೇಗೆ ನೂಕಿದಾನೆ ಅಂದರೆ ಮುನಿಶಾಪ ಮಹಿಮೆಯಿಂದ ಅವಳನ್ನು ನೂಕಿದ ಹಾಗೆ ಕಾಣಿಸ್ತಾ ಇದೆ. ಈ ಮುನಿಶಾಪ ದಶರಥನಿಗೆ ಹಿಂದೆ ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಿ ಒಬ್ಬ ಮುನಿಕುಮಾರನನ್ನು ಕೊಂದದ್ರಿಂದ ಆ ಮುನಿಕುಮಾರನ ತಂದೆ ನನ್ನ ಹಾಗೆಯೇ ನೀನು ಮಗನ ವಿರಹದಿಂದ ವಿಯೋಗದಿಂದ ಕೊನೆ ಕಾಣ್ತೀಯ ಅನ್ನುವಂತಹ ಶಾಪವನ್ನು ಕೊಟ್ಟಿದ್ದಾನೆ. ಕುವೆಂಪು ಇಲ್ಲಿ ಮತ್ತೆ ಮತ್ತೆ ವಿಧಿಯನ್ನು ಕೇಳ್ತಾ ಇದ್ದಾರೆ ಅಥವಾ ವಿಧಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಅವರ ವೈಚಾರಿಕತೆ ಮಿಕ್ಕಡಿಯಲ್ಲಿ ವಿಶೇಷವಾಗಿ ಗದ್ಯ ಬರಹಗಳಲ್ಲಿ ಪ್ರಖ್ಯಾತವಾಗಿರೋದು. ವಿಚಾರ ಕ್ರಾಂತಿ ಅನ್ನೋ ಒಂದು ಮಾತನ್ನೇ ಅವರು ಸೃಷ್ಟಿಸಿದರು. ಅಂತಹ ಕುವೆಂಪು ನಿಜವಾಗಿಯೂ ವಿಧಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಗೊತ್ತಿಲ್ಲ, ಅಥವಾ ರಾಮಾಯಣ ದರ್ಶನವನ್ನು ಬರೆಯುವ ಸನ್ನಿವೇಶದಲ್ಲಿ ಅವರ ಮನಸ್ಸು ಬೇರೆಯದೇ ಆದಂತಹ ಒಂದು ಮನೋವಲಯವನ್ನು ಸೃಷ್ಟಿಸಿಕೊಂಡಿತ್ತೆ. ಯಾಕೆಂದರೆ ವಿಧಿ ಅನ್ನೋದನ್ನು ನಂಬಿಕೊಂಡ್ರೆ ಮನುಷ್ಯ ಪ್ರಯತ್ನಕ್ಕೆ, ಮನುಷ್ಯ ಸಾಹಸಕ್ಕೆ ಅನೇಕ ಮಿತಿಗಳು ಉಂಟಾಗುತ್ತೆ. ಆ ಮಿತಿಗಳನ್ನು ಮೀರಬೇಕು ಅನ್ನೋದು ಪ್ರಾಯಶಃ ಮಹಾಕವಿ ಕುವೆಂಪುವರ ಮನಸ್ಸಲ್ಲೂ ಇತ್ತು. ಆದರೆ ಈ ಕಾವ್ಯದಲ್ಲಿ ಮಾತ್ರ ವಿಶಿಷ್ಟವಾಗಿದೆ, ಅದನ್ನು ನಾವು ಪರಿಶೀಲಿಸಬೇಕು. ದಶರಥ ತನ್ನ ಹತ್ರ ಸಮಾಧಾನ ಪಡಿಸೋದಕ್ಕೆ ಬಂದ ಕೈಕೇಯಿಯನ್ನು ಕಂಡು ಅವಳು ಈಗ ನಾಟಕವಾಡ್ತಾ ಇದ್ದಾಳೆ ಅನ್ನೋ ಮನೋಭಾವದಿಂದ ಅವಳನ್ನು ನೀನು ಕುಲಘಾತಕಿ, ಪಾತಕಿ ಅಂತ ದೂರ ತಳ್ಳಿದಕ್ಕೆ ಪ್ರಯತ್ನ ಪಟ್ಟ. ನಾನು ನಿನ್ನನ್ನು ಮದುವೆಯಾದದ್ದು ಮಣಿಹಾರ ಅಂತ ಭ್ರಮಿಸಿ ಒಂದು ಹಾವನ್ನು ಸುತ್ತಕೊಂಡ ಹಾಗಾಯಿತು. ನೀನು ನನ್ನನ್ನು ಪ್ರೀತಿಸುವುದರ ಬದಲು ನನಗೆ ವಿಷ ಹೊಡಿದ್ದೀಯೇ, ಇಡೀ ರಘುಕುಲದ ಮೈಯನ್ನು ವಿಷಪೂರಿತವಾಗಿ ಮಾಡಿಬಿಟ್ಟಿದ್ದೀಯೇ. ಈ ಕೆಟ್ಟ ವರಗಳನ್ನು ಕೇಳುವುದಕ್ಕೆ ನಿನಗೆ ಯಾರು ಹೇಳಿಕೊಟ್ರು? ಇಡೀ ಕುಲಕ್ಕೆ ಹಾಲಾಹಲ ಅಥವಾ ವಿಷವನ್ನು ಸುರಿತಾ ಇದೆಯಲ್ಲ ನೀನು. ನೀನು ರಾಮನನ್ನೆಲ್ಲ ಕಾಡಿಗೆ ಕಳಿಸ್ತಾ ಇರೋದು, ನನ್ನ ಹೃದಯ ಪಿಂಡವನ್ನೇ ಹಿಂಡಿ ಅದನ್ನು ಅದರ ನೆತ್ತರನ್ನು ಕುಡಿದು ಸಂತೋಷ ಪಡುವಂತಹ ರಾಕ್ಷಸಿ ನೀನು. ನೀನು ಬರೀ ರಾಮನನ್ನು ಕಾಡಿಗೆ ಕಳಿಸ್ತಾ ಇಲ್ಲ, ನಿನ್ನ ಮಾಂಗಲ್ಯವನ್ನು ಕೂಡ, ಸುಮಂಗಲಿತನವನ್ನು ಕೂಡ ಕಳಿಸ್ತಾ ಇದೀಯ. ರಾಮ ಕಾಡಿಗೆ ಹೋದರೆ ನಾನು ಉಳಿಯೋದಿಲ್ಲ ಅನ್ನೋದು ಅವನ ದುಃಖ ತೀವ್ರತೆಯನ್ನು ಸೂಚಿಸಬಹುದು. ಪ್ರಾಯಶಃ ಆ ಕ್ಷಣಕ್ಕೆ ತನಗೆ ಮುನಿ ಕೊಟ್ಟಿದ್ದ ಶಾಪದ ನೆನಪೂ ಬಂದಿರಬಹುದು. ರಾಮನ ಚಂದ್ರೋದಯ, ರಾಮನ ಉದಯ ಅಥವಾ ರಾಮನ ಅಭಿವೃದ್ಧಿ ಭರತನ ಆನಂದ ಸಾಗರವನ್ನು ಒಕ್ಕೇರಿಸೋದಿಲ್ವೇ? ಅವರಿಬ್ಬರಲ್ಲಿ ನೀನು ಭೇದವನ್ನು ಏಕೆ ಮಾಡ್ತಾ ಇದ್ದೀಯೇ? ನಿನ್ನಂತಹ ಸುಂದರಿ ಅಥವಾ ನಿನ್ನ ಜೊತೆಗೆ ನಾನು ಇದುವರೆ ತನಕ ನಡೆಸಿದ ಬಾಳಿನಲ್ಲಿ ಇಂತಹ ವಿರೂಪದ ನಿನ್ನ ಮುಖವನ್ನು ನಾನು ಕಂಡದ್ದಿಲ್ಲ. ಇದೇಕೆ ಇದ್ದಕ್ಕಿದ್ದ ಹಾಗೆಯೇ ನಿನಗೆ ವಿಕಾರ ಚಿತ್ತ ಉಂಟಾಯಿತು ಅಂತ ಅವಳನ್ನು ಇಂದೀವರಾಕ್ಷಿ ಅಂತ ಕರೀತಾ ಇದ್ದಾನೆ. ತಾವರೆಯಂತಹ ಮುಖವುಳ್ಳವಳು ನೀನು, ಆದರೆ ಈ ತಾವರೆಯ ಮುಖವುಳ್ಳ ನಿನ್ನ ಬಾಯಿಯಲ್ಲಿ ಇಂತಹ ಕೆಟ್ಟ ಮಾತು ಬರಬಹುದೇ ಅಂತ ಕಳವಳಿಸ್ದ, ದುಃಖಿಸ್ದ. ಪ್ರಾಯಶಃ ಕೈಕೇಯನ್ನು ತಿದ್ದುವುದಕ್ಕೆ ಪ್ರಯತ್ನ

ತಾನು ಕೇಳಿದ ವರಗಳು ವಿಪರೀತ ಪರಿಣಾಮವನ್ನು ಉಂಟು ಮಾಡಿದ್ದನ್ನು ನೋಡಿ ಕೈಕೇಯಿಗೆ ನಿಜವಾಗಿಯೂ ಪರಿತಾಪವಾಗಿದೆ. ಇಷ್ಟು ಕೆಟ್ಟ ಪರಿಣಾಮವನ್ನು ಉಂಟು ಮಾಡೋದಾದರೆ ನಾನು ಈ ವರಗಳನ್ನು ಹಿಂತೆಗೆದುಕೊಳ್ತೀನಿ ಅಂತ ಕೂಡ, ಅಥವಾ ಮರೆತು ಬಿಡ್ತೀನಿ ಅಂತ ಕೂಡ ಅವಳು ಹೇಳೋದಕ್ಕೆ ಸಿದ್ಧವಾಗಿದ್ದಾಳೆ. ಕೋಪದ ತುತ್ತ ತುದಿಯಿಂದ ಅವಳು ನಿಧಾನವಾಗಿ ಕೆಳಗಿಳಿದು ರಾಜನ ದುಸ್ಥಿತಿಯನ್ನು ಕಂಡು ಆ ಕೇಕೆಯ ಕುಲೀನೇ, ಕೇಕೆಯ ರಾಜ ಅಥವಾ ಕೇಕೆಯ ವಂಶದ ಕುಲೀನೆಯಾದ ಹೆಂಗಸವಳು, ಸಾಮಾನ್ಯ ಹೆಂಗಸಲ್ಲ, ಕುಲಟೆಯಾದ ಹೆಂಗಸಲ್ಲ, ತಾನು ಕೇಳಿರುವ ವರಗಳ ಪರಿಣಾಮವನ್ನು ಕಂಡು ದುಃಖಗೊಂಡಿದ್ದಾಳೆ, ನೊಂದಿದ್ದಾಳೆ, ಬೆದರಿದ್ದಾಳೆ. ಗದ್ಗದದಿಂದ ಅವಳು ರಾಜನಿಗೆ ಹೇಳ್ತಾ ಇದ್ದಾಳೆ, ರಾಜೇಂದ್ರ, ನೀನು ಕೊಟ್ಟಿರುವ ವರ ನನಗೆ ಬೇಡವೇ ಬೇಡ. ನಿನಗೆ ಇಂತಹ ಕಷ್ಟವನ್ನು, ದುಃಖವನ್ನು, ನೋವನ್ನು ಉಂಟು ಮಾಡ್ತಾ ನಾನಾಗಲಿ, ನನ್ನ ತವರಿನಲ್ಲಿರ್ತಕ್ಕಂತಹ ಭರತನಾಗಲಿ ಸುಖವಾಗಿರೋದಕ್ಕೆ ಸಾಧ್ಯವೇ? ನನ್ನ ಮಗನ ಸುಖ ನಿನ್ನ ಸುಖದ ಜೊತೆಗೆ ಸೇರಿಕೊಂಡಿರುವಂತಹದ್ದು, ಇಬ್ಬರದ್ದು ಬೇರೆ ಬೇರೆ ಅಲ್ಲ. ಈ ಕಾರಣದಿಂದ ಇಷ್ಟು ಕೆಟ್ಟ ಪರಿಣಾಮವನ್ನು ಉಂಟು ಮಾಡೋದಾದರೆ ನೀನು ಕೊಟ್ಟಿರುವ ವರಗಳನ್ನು ನಾನು ಮರೆತು ಬಿಟ್ಟಿದ್ದೀನಿ. ನೀನು ನನಗೆ ಕೊಟ್ಟಿರುವ ವರಗಳನ್ನು ನಾನು ಇನ್ನು ಕೇಳೋದಿಲ್ಲ. ನೀನು ರಾಮನಾಣೆಯನ್ನಿಟ್ಟು ಏನು ಬೇಕಾದರೂ ಕೇಳು, ಕೊಡ್ತೀನಿ ಅಂತ ಹೇಳಿದ್ದ ಕಾರಣದಿಂದ ಕಲ್ಪತರುವಿನ ಹತ್ರ ಹೋಗಿ ಏನು ಕೇಳಿಕೊಂಡ್ರೂ ಕೊಡುತ್ತಲ್ಲ ಅನ್ನೋ ಭರವಸೆಯಿಂದ ನಾನು ಆ ಮಾತುಗಳನ್ನ ಕೇಳಿದೆ, ಆ ವರಗಳನ್ನು ಕೇಳಿದೆ. ಆದ್ದರಿಂದ ನಿನಗೆ ಕೆಟ್ಟದ್ದನ್ನು ಮಾಡಬೇಕು ಅನ್ನೋ ನನಗೆ ಉದ್ದೇಶ ಇರಲಿಲ್ಲ ಅಂತ ಪರಿತಾಪ ಪಟ್ಟಿದ್ದಾಳೆ. ನಿಜವಾಗಿಯೂ ಕೈಕೇಯಿಗೆ ಪರಿತಾಪವಾದ ಹಾಗೆಯೇ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಧರ್ಮ ಸೂಕ್ಷ್ಮ ಇದೆ. ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಅನ್ನೋದು ದಶರಥನ ವಾಗ್ದಾನ, ಪ್ರತಿಜ್ಞೆ. ನೀನು ಕೊಟ್ಟಿರೋ ವರವನ್ನು ನೀನು ವಾಪಸ್ ತಗೋ, ಅಥವಾ ನಾನು ಅದನ್ನು ಕೇಳೋದಿಲ್ಲ ಅಂದರೆ ಅದನ್ನ ಒಪ್ಪುವಂತಹದ್ದಲ್ಲ. ಯಾಕೆಂದರೆ ಇದು ಆ ಕಾಲದ ಒಂದು ಮೌಲ್ಯದ ಪರಿಕಲ್ಪನೆ, ಕಾಲಕಾಲಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ.

ತಾನು ಕೇಳಿದ ವರಗಳನ್ನು ನಾನು ಮರೆತು ಬಿಡ್ತೀನಿ, ಅವುಗಳನ್ನು ನೀನು ಕೊಡಬೇಕಾದದ್ದಿಲ್ಲ, ನಿನಗಿಷ್ಟು ನೋವಾಗೋದಾದರೆ ನಾನು ವರಗಳ ಮೇಲೆ ಅಷ್ಟೊಂದು ಒತ್ತನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಈ ಮಾತುಗಳು ದಶರಥನ ಮನಸ್ಸಿನಲ್ಲಿ ಇನ್ನೊಂದು ಪರಿಣಾಮವನ್ನು ಉಂಟು ಮಾಡಿದೆ. ಮೂದಲಿಕೆಯ ಹಾಗೆ ಕಾಣಿಸ್ತಾ ಇದೆ ಅಥವಾ ಕೇಳಿಸ್ತಾ ಇದೆ ಈ ಮಾತುಗಳು, ಮೂದಲಿಕೆಯ ಹಾಗೆ ಕೇಳಿಸ್ತಾ ಇರೋದಕ್ಕೆ ಕಾರಣ ಏನಿರಬಹುದು ಅಂತ ಕವಿ ಊಹೆ ಮಾಡ್ತಾ ಇದ್ದಾನೆ. ರಾಮ ಮುಂದೆ ಕಾಡಿಗೆ ಹೋದಾಗ ಅವನ ಕಬಂಧನನ್ನು ಕೊಲ್ಲಬೇಕಾಗಿದೆ, ಶಬರಿಯ ಕರೆಯನ್ನು ಮನ್ನಿಸಬೇಕಾಗಿದೆ, ಅಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅಂದರೆ ಮುಂದೆ ಮಾಡುವ ಕಾರ್ಯಗಳೆಲ್ಲ ನೆರವೇರಬೇಕಾದ್ರೆ ತಾನು ರಾಮನನ್ನು ಕಾಡಿಗಟ್ಟಲೇಬೇಕು ಅಥವಾ ರಾಮ ಕಾಡಿಗೆ ಹೋಗಲೇಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಉಂಟಾಗಿರುವ ರೀತಿಯಲ್ಲಿ ಈ ಇಡೀ ಪರಿಸ್ಥಿತಿ ಕವಿಗೆ ಕೇಳಿಸಿದೆ. ಆದರೂ ಕೂಡ ಕೋಪದಿಂದ ಕೇಳಿದಾನೆ, ನನ್ನನ್ನು ಒಂದು ತಪ್ಪಿನಿಂದ ಇನ್ನೊಂದು ತಪ್ಪಿಗೆ ನೂಕ್ತಾ ಇದೆಯೇ ನೀನು? ಮಾಡಬಾರದ ತಪ್ಪುಗಳನ್ನು ಒಂದೊಂದಾಗಿ ನನ್ನಿಂದ ಮಾಡಿಸ್ತಾ ಇದ್ದೀಯ. ನಾನು ನಿನ್ನನ್ನು ಕೈ ಹಿಡಿದು ಕೊರಳಿಗೆ ಹಾಲವನ್ನು ಹಾಕಿಕೊಳ್ಳುವುದರ ಬದಲು ಹಾವನ್ನು ಹಾಕಿಕೊಂಡ ಹಾಗೆ ಆಯಿತು. ನೀನು ರಾಮನನ್ನು ಕಾಡಿಗೆ ಇಟ್ಟು ಅಂತ ವರ ಕೇಳಿದೆ, ಅದೂ ಸಾಧ್ಯವಿಲ್ಲ. ಕೊಟ್ಟಿರುವ ಮಾತುಗಳನ್ನು ನಾನು ಕೇಳೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀಯ. ಹಾಗೆ ಕೊಟ್ಟ ಮಾತನ್ನು ನಾನು ನಡೆಸ್ಕೊಳ್ಳದೇ ಇದ್ರೆ ನಾನು ವಾಕ್ಭ್ರಷ್ಟನಾಗ್ತೀನಿ. ಅಂದರೆ ಈ ಕಡೆಯೂ ಕಷ್ಟ, ಆ ಕಡೆಯೂ ಕಷ್ಟ. ಪ್ರಾಯಶಃ ವಿಧಿ ನಿನ್ನನ್ನು ಅತ್ತ ದರಿ ಇತ್ತ ಪುಲಿ ಅಂತಾರಲ್ಲ, ಆ ದರಿ ಪುಲಿ ಎರಡನ್ನು ಒಟ್ಟಿಗೆ ಸೇರಿಸಿ ಕೈಕೇಯನ್ನು ಸೃಷ್ಟಿ ಮಾಡಿದಾಗ ಕಾಣಿಸುತ್ತೆ. ನೀನು ನನ್ನ ದೃಷ್ಟಿಯಲ್ಲಿ ಅಥವಾ ನನ್ನ ಮಟ್ಟಿಗೆ ಯಮಪಾಶ, ಚಿಕ್ಕ ಸುಂದರವಾದ ಹೆಂಡತಿಯನ್ನು ಕಟ್ಕೊಳ್ಳೋದಕ್ಕೋಸ್ಕರ ಈ ಮುದಿದೊರೆ ಮಗನನ್ನೇ ಕಾಡಿಗೆ ಕಡಿಸ್ದ ಅಂತ ಹೇಳಿ ಜನಗಳು ಬೈದುಕೊಳ್ಳೋದಕ್ಕೆ ನನ್ನನ್ನು ಒಂದು ಗಾದಿಯಾಗಿ ಮಾಡ್ಕೋತಾರೆ. ಯಾರನ್ನಾದರೂ ಬೇರೆಯವ್ರನ್ನ ಬೈಬೇಕಾದರೆ ನೀನು ದಶರಥನ ಹಾಗೆ ಹೆಂಡತಿ ಮುಖ ನೋಡಿ ಮಗನನ್ನು ಕಾಡಿಗೆ ಕಳಿಸ್ದೆ, ಮಗನಿಗೆ ಕೆಟ್ಟದ್ದನ್ನು ಮಾಡಿದೆ ಅಂತ ಬೈತಾರೆ, ಇದಕ್ಕೆಲ್ಲ ನೀನೇ ಕಾರಣ ಅಂತ ತನ್ನ ಅಸಹಾಯಕತೆ ಮತ್ತಷ್ಟು ಕೋಪವಾಗಿ ಅವನಲ್ಲಿ ಪರಿವರ್ತನೆಗೊಂಡಿದೆ.

ಆತುರದಿಂದೆ ಪಟ್ಟ ಮಹಿಷಿಯ ಮಗಗೆ ಗುಟ್ಟಾಗಿ ಪಟ್ಟಮಂ ಕಟ್ಟುವಿ ಕುಹಕ ವಿದ್ಯಾ ಪ್ರವೀಣಂ ನೀನೆ ಮಸುಳಿಸಿದ

ವರವನ್ನು ಕೇಳಿದ್ರೂ ಕಷ್ಟ, ಅದನ್ನು ಮರ್ತಿದ್ದೀನಿ ಅಂತ ಹೇಳಿದ್ರೂ ಕಷ್ಟ ಎನ್ನುವ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರೋ ಕೈಕೆ ಒಂದು ರೀತಿಯಲ್ಲಿ ಕೆರಡಿಲ್ಲು. ತಾನು ಏನು ತಪ್ಪು ಮಾಡಿದ್ದೀನಿ ಅಥವಾ ಮಾಡಿದ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ತಾನು ಮುಂದಾದರೆ ಅದನ್ನೂ ತಪ್ಪು ಅಂತ ಈ ದಶರಥ ಏಕೆ ಭಾವಿಸ್ತಾ ಇದ್ದಾನೆ ಅನ್ನೋದು ಅವಳಲ್ಲಿ ಕೋಪವಾಗಿ ಮತ್ತೆ ಪರಿವರ್ತನೆಯಾಯಿತು. ಚೆನ್ನಾಗಿ ಹೇಳ್ತಾ ಇದೆಯಾ ಅಂತ ಹೇಳಿ ಸರ್ಪಿಣಿ ಹಾಗೆ ಮತ್ತೆ ಅವಳ ಕೋಪ ಭುಗಿಲೆದ್ದಿತು. ತಪ್ಪು ನೆನದು, ವರ ಕೊಟ್ಟೆ, ಕೊಟ್ಟ ವರವನ್ನು ಈಗ ಕೇಳು ಅಂತ ಹೇಳಿದೆ, ಏನು ಬೇಕಾದರೂ ಕೇಳಿದ್ರೆ ನಾನು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದೆ, ನಾನು ಕೇಳಿದ ವರಗಳನ್ನು ಕಂಡು ನೀನು ಗೋಳಿಡೋದಕ್ಕೆ ಶುರು ಮಾಡಿದೆ, ನಿನ್ನ ಗೋಳನ್ನು ನೋಡಲಾರ್ದೆ ಬೇಡ ನನಗೆ ವರಗಳು ಅಂತ ಹೇಳಿದ್ರೆ ಅದಕ್ಕೂ ಬೈತಾ ಇದೆಯಲ್ಲ. ಜೊತೆಗೆ ನೀನು ಮಾಡಿದ್ದ ಕೆಲಸ ಏನು? ನನ್ನ ಮಗನನ್ನು ಗೊತ್ತಾಗದ ಹಾಗೆ ಮಾವನ ಮನೆಗೆ ಕಳಿಸಿ ಇಲ್ಲಿ ನಿನ್ನ ಪಟ್ಟದರಸಿಯ ಮಗನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡೋದಕ್ಕೆ ಸಿದ್ಧನಾಗ್ತಾ ಇದ್ದೀಯಾ? ಈ ಅಶ್ಲೀಲದ ಆತುರ ನಿನಗೆ ಯಾಕೆ ಬೇಕಾಗಿತ್ತು? ಆ ಅಶ್ಲೀಲದ ಆತುರ ಎಷ್ಟು ಸುಂದರವಾಗಿದೆ ಮಾತು, ಬರೀ ಆತುರ ಅಲ್ಲ ಅದು, ಅಶ್ಲೀಲವಾದ ಆತುರ, ಹೇಳಬಾರದ ಆತುರ, ಕೆಟ್ಟ ಆತುರ. ಈ ಕಾರಣದಿಂದ ನೀನು ನಿನ್ನ ರವಿಕೀರ್ತಿಯನ್ನು ನೀನೇ ಮಸುಳಿಸಿಕೊಂಡೆ ಅಥವಾ ರವಿಕುಲ ಯಶೋದೀಪ್ತಿಯನ್ನು ಮಸುಳಿಸಿಕೊಂಡೆ. ಹೀಗೆ ನೀನೇ ಮಸುಳಿಸಿದ ಯಶೋದೀಪ್ತಿಯನ್ನು ನಾನೇ ಮತ್ತೆ ಬೆಳಗುವುದಕ್ಕೆ ಸಾಧ್ಯವೇ? ಹೀಗೆ ಮಾಡಬೇಕಾದ್ರೆ ರಾಮ ಒಬ್ಬನೇ ಅದಕ್ಕೆ ಶಕ್ತ. ಆರಿ ಹೋಗಿರುವಂತಹ ಈ ದೀಪ್ತಿಯನ್ನು ಮತ್ತೆ ಹೊತ್ತಿಸುವುದಕ್ಕೆ ಅವನೇ ಸಮರ್ಥ. ಹೀಗೆ ಸತಿಯ ಮಸಗಿದ ಅಲಗಿನ ಹಾಗಿರುವಂತಹ ನಾಲಿಗೆಯಿಂದ ಹೊರಹೊಮ್ಮಿದ ಮಾತುಗಳನ್ನು ಕೇಳಿ ಅದಕ್ಕೆ ದಶರಥ ಏನು ಉತ್ತರಿಸಲಾರದಾದ. ಅಂದರೆ ಅವನು ಶೂನ್ಯನಾಗಿಬಿಟ್ಟ, ಬರೀ ಮತಿಯಲ್ಲ ಅವನ ವಿವೇಕವೇ ಶೂನ್ಯವಾಯಿತು. ತಕ್ಷಣವೇ ಅವನು ದೊಡ್ಡ ಬೆಟ್ಟ ಬೀಳುವ ಹಾಗೆ ಮೂರ್ಛೆಗೆ ಸಂದ.

0: ಆಗಿರುವ ಬೆಳವಣಿಗೆಯನ್ನು ಕಂಡು ಮಂತ್ರಿಗೆ ಗಾಬರಿಯಾಯಿತು. ಆ ಕಡೆ ಅವಳು ಹೋದ್ಲು, ಪಟ್ಟಾಭಿಷೇಕದ ಶುಭ ವಾರ್ತೆಯನ್ನು ಕೇಳಿ ಸಂತೋಷದಿಂದ ತಾಯಿಯ ಜೊತೆಗೆ ಸೇರಿ ದೇವರನ್ನು ಪೂಜೆ ಮಾಡ್ತಾ ಇದ್ದ ಅವನು. ಮಂತ್ರ ಹೋದವಳೆ ರಾಮನ ಕಾಲು ಹಿಡ್ಕೊಂಡ್ಲು, ಅಳುವುದಕ್ಕೆ ತೊಡಗದ್ಲು. ಇವನು ಕರುಣಿಗಳ ಬಲ್ಲಹ, ಕರುಣಿಗಳ ಮಹಾಶಕ್ತ ಸಮರ್ಥ. ಅವಳನ್ನು ಕೈ ಹಿಡಿದು ಮೇಲೆತ್ತಿ ಏನು ವಿಚಾರ ಅಂತ ಕೇಳ್ದ. ಅವಳು ಗದ್ಗದದಿಂದ ತೊದಲು ಮಾತಿನಲ್ಲಿ ನಡೆದದ್ದನ್ನೆಲ್ಲ ವಿವರಿಸಿದ್ಲು. ಅವಳ ಮಾತು ಹೇಗಿತ್ತು ಅಂದರೆ, ಸತ್ಯವ್ಯಾವುದು ಅಸತ್ಯವ್ಯಾವುದು ಅಂತ ಬೇರ್ಪಡಿಸಿ ಹೇಳಕ್ಕೆ ಆಗದೆ ಎಲ್ಲವನ್ನೂ ಒಟ್ಟಿಗೆ ಹೇಳೋ ರೀತಿಯಲ್ಲಿ ಇತ್ತು. ಇದನ್ನು ಕೇಳಿ ಪಕ್ಕದಲ್ಲೇ ಇದ್ದಂತಹ ಕೈಕೆ ಬೆಚ್ಚಿದ್ಲು. ಅಂದರೆ ತನ್ನ ಮಗ 14 ವರ್ಷ ವನವಾಸಕ್ಕೆ ಹೋಗಬೇಕೆ ಅನ್ನೋದು ಅವಳ ಮನಸ್ಸನ್ನು ಕಲಕಿದ ವಾರ್ತೆ. ರಾಮ ಈ ಕಡೆ ತಾಯಿಯನ್ನು ಸಮಾಧಾನ ಮಾಡಿ, ಆಗಿರೋ ವಿಚಾರ ಏನು, ಮಂತ್ರ ಹೇಳಿದ್ದು ಸರಿಯೇ ಅಥವಾ ನಿಖರವಾಗಿದೆಯೇ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತನ್ನ ಚಿಕ್ಕ ತಾಯಿಯಾದ ಕೈಕೆ ಅರಮನೆ ಕಡೆಗೆ ಹೋದ. ದಶರಥ ಎಲ್ಲಿ ದುಸ್ಥಿತಿಯ ದುರಂತಕ್ಕೆ ಒಳಗಾಗಿದ್ನೋ ಆ ಜಾಗಕ್ಕೆ ಅವನು ಹೋಗಿದ್ದಾನೆ.
1: ಮೂರ್ಛಿತ

ಮೂರ್ಛೆ ಹೋಗಿದ್ದ ತನ್ನ ತಂದೆಯ ಹತ್ರ ರಾಮ ಬಂದಿದ್ದಾನೆ. ಅವನ ಸ್ಥಿತಿಯನ್ನು ಕಂಡು ತಂದೆಯನ್ನು ಮೆಲ್ಲಗೆ ಮೇಲಕ್ಕೆತ್ತಿ ಪಕ್ಕದಲ್ಲೇ ಇದ್ದ ಕನಕ ಮಂಚದ ಮೇಲೆ ಮಲಗಿಸಿದ್ದಾನೆ. ಬೀಸಣಿಗೆಯಿಂದ ಗಾಳಿ ಹಾಕಿದ್ದಾನೆ. ಈ ಕಡೆ ಕುಬ್ಜೆ ಮಂಥರೇ ಕೂಡ ಕೈಕೇಯಿಯನ್ನು ಸಂತೈಸತೊಡಗಿದ್ದಾಳೆ. ಆದರೆ ಆ ಕೈಕೇಯಿ ಎರಡೂ ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿಕೊಂಡು ತನ್ನಿಂದ ಏನೋ ದೊಡ್ಡ ಘೋರ ಅಪರಾಧವಾಗಿಬಿಟ್ಟಿದೆ ಎನ್ನೋ ಅಪರಾಧ ಪ್ರಜ್ಞೆಯಿಂದ ಅಳ್ತಾ ಕೂತಿದ್ದಾಳೆ. ಏನು ವಿಚಾರ ಅಂತ ಪ್ರೀತಿಯಿಂದ ರಾಮ ಕೈಕೇಯಿಯನ್ನು ಕೇಳಿದಾಗ ಕೈಕೇಯಿ ಹೇಳುವುದಕ್ಕೆ ತೊಡಗಿದ್ಲು. ಆದರೆ ಅವಳ ಮಿಶ್ರ ಭಾವ ಅವಳು ಸಲೀಸಾಗಿ ಮಾತಾಡೋದಕ್ಕೆ ಅವಕಾಶ ಕೊಡದೆ ಅವಳು ಗದ್ಗದಿಸಿದ್ಲು. ಮಂಥರೆಯ ಕಡೆಗೆ ನೋಡಿದ್ಲು. ಮಂಥರೆ ನಡೆದದ್ದನ್ನೆಲ್ಲ ಅಥವಾ ಕೈಕೇಯಿ ಕೇಳಿದ ಎರಡು ವರಗಳ ವಿಚಾರವನ್ನು ಹೇಳಿದಾಳೆ. ಆ ವಿಚಾರ ಕೇಳಿ ತಾನು ಕಾಡಿಗೆ ಹೋಗಬೇಕಾಗಿರುವಂತಹ ವರ ಒಂದಿದೆ ಅನ್ನೋದನ್ನ ಕೇಳಿ ರಾಮನ ಮುಖ ಎನ್ನುವ ಆಕಾಶದಲ್ಲಿ ನಗೆ ಎನ್ನುವ ಚಂದ್ರ ಮೂಡಿದೆ.

ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
2: Chikkodiya KLE College of Engineering and Technology KLECET 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internship. Get hands-on clinical training across specialties like pediatrics, sports, cardiorespiratory, neuro, orthopedics, OBG and geriatrics. Learn in modern labs and smart classrooms. Access digital libraries, hostel facilities and vibrant extracurricular activities. Build your future in hospitals, sports, academics, research, fitness centers, or even start your own clinic. Admissions have already started. Hurry up. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
2: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: केली फार्मसी कॉलेज बेळगाव शैक्षणिक वर्ष 2026-27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव. जगभरातील 3,000 अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाईट आहे www.kleFarm.edu.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
3: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500 ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150 ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50 ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ನಿಮ್ಮ ಈ ಪಯಣದಲ್ಲಿ ನಾನು ಅನುಪಮಾ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ MD ಪಲ್ಲವಿ ಅವರ ಧ್ವನಿಯಲ್ಲಿ, ನಿನ್ನೊಳಗೆ ನೀನಿರು ಮನವೇ, ಅನ್ನ ಆಶ್ರಯದೊಳಗೆ ಅರಸದಿರು ನೀನು.

ಭಾವ ಸಂಗಮ, ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಬಿಎನ್ ಶಿಲ್ಪಕಲಾ ಹಾಗೂ ವಿದ್ಯಾಮೂರ್ತಿಯವರು. ಇಂದು ಮೂಡಿದ ಸೂರ್ಯ ಹೊಸತನವ ತಂದ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲ ಊರನ್ನುಳಿದು ಇಲ್ಲಿಗೇಕೆ ಬಂದೆ.

ಭಾವಸಂಗಮ ಭಾವಗೀತೆಗಳ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಮುಂದಿನ ಗೀತೆ, ನೋಡುದು ಮೂಡಲದಿ ಮಲೆಯ ನಡು ನೆತ್ತಿಯಲ್ಲಿ ಹೊನ್ನೀರು ಒಂದಾಗಿ ಹೊನಲಾಗಿ ಹರಿಯುತ್ತಿದೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ನಿನ್ನ ಹೆಸರಿನಲ್ಲಿ ಎಂತಹ ಸವಿಯು ಅಡಗಿದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಮಕ್ಕಳಲ್ಲಿ ಏನಾದರೂ ಇಂಟರ್ನೆಟ್ ಒಂದು ವ್ಯಸನ ಕಂಡು ಬಂದರೆ ಪಾಲಕರು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅವರನ್ನ ಆ ವ್ಯಸನದಿಂದ ಹೊರತರೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಆ ತಂದೆ ತಾಯಿಗಳೇ ಇಂಟರ್ನೆಟ್ ವ್ಯಸನಕ್ಕೆ ಒಂದು ವ್ಯಸನಿಗಳಾದ್ರೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಆ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಮುಖ್ಯವಾಗಿ ಇಂಟರ್ನೆಟ್ ಆಸಕ್ತಿ ಅಂದ್ರೇನು, ಅದನ್ನ ತಾವು ಒಬ್ಬ ಸೈಕ್ಯಾಟ್ರಿಕ್ ಆಗಿ ಯಾವ ರೀತಿ ವಿವರಿಸ್ತೀರಾ?
1: ಈಗ ನಾವು ಸಮಾಜವನ್ನ ಗಮನಿಸ್ಲಿಕ್ಕೆ ಹೋದ್ರೆ, ಈಗ ಕಳೆದ ಒಂದು 20-30 ವರ್ಷಗಳ ಹಿಂದೆ ನಾವೆಲ್ಲ ಸಣ್ಣವರಿರುವಾಗ ಪ್ರಾಬಬ್ಲಿ ಈ ಇಂಟರ್ನೆಟ್ ಅನ್ನೋದು ಇರಲಿಲ್ಲ. ಎಲ್ಲೋ ಒಂದು ಕಂಪ್ಯೂಟರ್ ಇರ್ತಿತ್ತು, ಅದು ಒಂದು ಸೈಬರ್ ಕೆಫೆಗೆ ಹೋಗಿ ಎಲ್ಲೋ ನಾವು ಬಳಕೆ ಮಾಡಬೇಕಾಗ್ತಿತ್ತು. ಫೋನ್ ಅಂತೂ ನಮಗೆ ಬರೀ ಲ್ಯಾಂಡ್ಲೈನ್ ಫೋನ್ಗಳು ಮಾತ್ರ ಕೈಗೆಡಕ್ತಾ ಇದ್ವು ಅವಾಗ. ಅದನ್ನ ಬಿಟ್ಟು ಈ ಕಳೆದ ಒಂದು 5-10 ವರ್ಷಗಳಲ್ಲಿ ನಾವು ಗಮನಿಸ್ಲಿಕ್ಕೆ ಹೋದ್ರೆ ಈ ಫೋನ್ ಅನ್ನೋದರ ಬಳಕೆ ಎಷ್ಟು ಜಾಸ್ತಿ ಆಗಿದೆ, ಹಾಗೆ ಯಾಕೆ ಅದು ಜಾಸ್ತಿ ಆಯ್ತು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಮಕ್ಕಳಲ್ಲ ಅಷ್ಟೇ ಅಲ್ಲ, ದೊಡ್ಡವರು ಇರ್ಬೋದು. ಈಗ ನಾವು ಸಹಜವಾಗಿ ಗಮನಿಸಕ್ ಹೋದ್ರೆ, ನೀವೊಂದು ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ರೈಲ್ವೆ ಸ್ಟೇಷನ್ಗೆ ಹೋಗ್ರಿ, ಇಲ್ಲ ಆಸ್ಪತ್ರೆಯಲ್ಲಿ ನಮ್ದು ವೇಟಿಂಗ್ ಪೀರಿಯಡ್ ಅಲ್ಲಿ ಯಾರು ಪೇಷಂಟ್ಸ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ ನೋಡಿದ್ರೆ, ಎಲ್ಲರ ತಲೆನೂ ಒಂದು ಅಂದ್ರೆ ಕೆಳಗಡೆ ಬಗ್ಗಿರುತ್ತೆ, ಎಲ್ಲರೂ ಕೂಡ ಒಂದು ತಲೆ ಬಗ್ಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಒಂದು ಫೋನ್ ಅನ್ನೋದು ಕೆಲಸ ಮಾಡ್ತಾ ಇದೆ ಅನ್ನೋದೇ ಅರ್ಥ. ಸೊ ಯಾಕೆ ಹೀಗಾಯ್ತು? ಈಗ ಒಂದು ಎಲ್ಲರೂ ಕೂಡ ಪ್ರಪಂಚದಲ್ಲಿ ಫಸ್ಟಿಗೆ ಕ್ಯೂರಿಯಾಸಿಟಿ ಅನ್ನೋದ್ರಿಂದ ಬಳಕೆ ಅನ್ನೋದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಆ ಕ್ಯೂರಿಯಾಸಿಟಿ ಅನ್ನೋದು ಕೂಡ ನಮ್ಗೆ ಕೈಗೆಟಕುವ ದರಕ್ಕೆ ಸಿಗಕ್ಕೆ ಪ್ರಾರಂಭ ಆದಾಗ ಏನಾಯ್ತು, ಪ್ರತಿಯೊಂದು ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂತ ಹೇಳಿದ್ರೆ 4 ಜನರಿಗೆ ಸಪರೇಟ್ ಸಪರೇಟ್ ಮೊಬೈಲ್ ಫೋನ್ ಅನ್ನೋ ಪರಿಸ್ಥಿತಿನೂ ಬಂದ್ಬಿಡ್ತು. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಪ್ರತಿಯೊಬ್ರು ಕೂಡ ತಮ್ಮ ಫೋನ್ ತಮ್ಗೆ ಮಾತ್ರ ಸೀಮಿತವಾಗಿರ್ಬೇಕು, ಅದನ್ನ ಬೇರೆಯವರು ಮುಟ್ಟೋ ಹಂಗಿಲ್ಲ. ಅದರಲ್ಲಿ ಏನೋ ತಮ್ಮ ದೈನಂದಿನ ದಿನಕ್ಕೆ ಸಂಬಂಧಪಟ್ಟಾಗೆ ಏನು ವಿಚಾರ ಇರ್ಬೋದು, ಆ ಚಾಟ್ ಇರ್ಬೋದು, ಆ ಮೆಸೇಜ್ ಇರ್ಬೋದು, ಅದು ಇನ್ನೊಬ್ರು ನೋಡೋ ಹಂಗಿಲ್ಲ. ಹಿಂಗೆ ಸ್ವಲ್ಪ ಆ ಗೌಪ್ಯತೆ ಅನ್ನೋದನ್ನ ಕಾಪಾಡಬೇಕು ಅಂತ ಹೇಳಿ ಬಂದಾಗ ಹೆಚ್ಚಾಗಿ ಏನಾಗ್ಬಿಡುತ್ತೆ, ಒಬ್ರು ಇನ್ನೊಬ್ರು ಫೋನ್ ಮುಟ್ಟೋ ಪರಿಸ್ಥಿತಿನೂ ಇಲ್ಲ ಮನೆಯಲ್ಲಿ, ಆ ಲೆವೆಲಿಗೆ ಬರುತ್ತೆ. ಈಗ ಇದು ಚಟ ಆಗಿ ಯಾವಾಗ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದಾಗ ನಾವೇನ್ ಹೇಳ್ತೀವಿ, ಒಂದು ಇಂಟರ್ನೆಟ್ ಬಳಕೆಯೇ ಜೀವನದ ಕೇಂದ್ರ ಬಿಂದು ಆಗೋದು. ಅಂದ್ರೆ ನನಗೆ ಮನೆಯಲ್ಲಿ 16 ಕೆಲಸಗಳಿರ್ತವೆ, ಆದ್ರೆ ಆ 16 ಕೆಲಸಗಳನ್ನ ನಾನು ನೆಗ್ಲೆಕ್ಟ್ ಮಾಡಿ ಕೂಡ ನಾನು ಇಂಟರ್ನೆಟ್ ಅನ್ನ ಬಳಸೋದ್ರಲ್ಲೇ ಮಗ್ನಳಾಗಿರ್ತೀನಿ ಅಂತ ಹೇಳಿದ್ರೆ ಅದು ಎಲ್ಲೋ ಒಂಥರ ಅಲಾರ್ಮಿಂಗ್ ಸೈನ್ ಅಂತ ಹೇಳ್ತೀವಿ. ಒಂದೇ ವಿಚಾರ. ಇನ್ನೊಂದು, ಇಂಟರ್ನೆಟ್ ಅನ್ನ ಬಳಸುವ ಅಂತಹ ಸಮಯ ಅಂದ್ರೆ ಮಿತಿ ಮೀರಿ ಹೋಗ್ತಾ ಇರುತ್ತೆ, ಆದ್ರೂ ನಮ್ಗದು ಗಮನಕ್ಕೆ ಬರೋದಿಲ್ಲ. ಮೇ ಬಿ ನಾನು ಏನೋ ಒಂದು 10 ನಿಮಿಷ ಫೋನ್ ಏನು ಬಳಕೆ ಮಾಡ್ತೀನಿ ಅಂತ ಯಾರೋ ಹೇಳಿರ್ತಾರೆ, ಆದ್ರೆ ಅದು 10 ನಿಮಿಷ ಹೋಗಿ ತಾಸ್ಗಟ್ಟಲೆ ಆದ್ರೂ ಕೂಡ ಅವರ ಅರಿವಿಗೆ ಅದು ಬಂದಿರೋದಿಲ್ಲ. ಇದು ಎರಡನೇ ವಿಚಾರ ಆಗುತ್ತೆ. ಇನ್ನೊಂದು, ದಿನ ಒಬ್ಬ ವ್ಯಕ್ತಿ ಮೊಬೈಲ್ ಅನ್ನೋದನ್ನ ಎಷ್ಟು ಬಳಸ್ತಾ ಇದ್ದಾನೆ, ಅದರಿಂದ ಅವನು ಜೀವನದಲ್ಲಿ ಬೇರೆ ಏನೇನು ಸಮಸ್ಯೆಗಳಾಗಿರ್ಬೋದು, ಮೇ ಬಿ ಗಂಡ ಹೆಂಡತಿ ಜಗಳ ಆಡಕ್ ಚಾಲು ಮಾಡಿರಬಹುದು, ಅಥವಾ ಬೇರೆಯವರು ಯಾರಾದ್ರೂ ಸ್ನೇಹಿತರಿರ್ಬೋದು ಎಲ್ಲರೂ ಹೇಳ್ತಾ ಇರ್ಬೋದು ಇತ್ತೀಚೆಗೆ ನೀ ಸಿಗೋದೇ ಇಲ್ಲ, ಮಾತಾಡಕ್ಕೂ ನಿಂಗೆ ಟೈಮ್ ಇಲ್ಲ, ಹಂಗೆಲ್ಲ ಹೇಳಿರ್ಬೋದು, ಆದ್ರೂ ಕೂಡ ಅದನ್ನ ನಾವು ಸೀರಿಯಸ್ ಆಗಿ ಪರಿಗಣಿಸದೆ ಇರೋದು, ಇದು ಮತ್ತೊಂದು ವಿಚಾರ. ಇನ್ನೊಂದು, ಹಿಂದೆ ಇದ್ದಂತಹ ಹವ್ಯಾಸಗಳಿರ್ಬೋದು ಅಥವಾ ಬೇರೆ ಏನು ಮನರಂಜನೆ ಕಾರ್ಯಕ್ರಮಕ್ಕೆ ಹೋಗೋದಿರ್ಬೋದು, ಮನೆಯವರೆಲ್ಲ ಒಟ್ಟಾಗಿ ಕೂರೋದಿರ್ಬೋದು, ಇದೆಲ್ಲದ್ರ ಕಡೆಗೂ ನಾವು ಒಬ್ಬ ವ್ಯಕ್ತಿ ನೆಗ್ಲೆಕ್ಟ್ ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಎಲ್ಲೋ ನಿಧಾನವಾಗಿ ಈ ಇಂಟರ್ನೆಟ್ ಚಟದಲ್ಲಿ ಮುಳುಗ್ತಾ ಇದ್ದಾನೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಕಡೆಗೆ ವಿಡ್ರಾಲ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಈಗ ನೀವು ಕೇಳಿರಬಹುದು ಅಥವಾ ನ್ಯೂಸ್ ಪೇಪರ್ದಲ್ಲಿ ಎಲ್ಲಿಯಾದ್ರೂ ಓದಿರ್ಬೋದು, ಒಬ್ಬ ವ್ಯಕ್ತಿ ಮಾದಕ ದ್ರವ್ಯ ಅನ್ನೋದನ್ನ ತಕೊಂಡಾಗ ಅವನಿಗೆ ಅದು ಸಮಯಕ್ಕೆ ಸರಿಯಾಗಿ ಸಿಗದೇ ಇದ್ದಾಗ ಏನಾಗುತ್ತೆ, ಕೈ ಕಾಲುಗಳಲ್ಲಿ ನಡ್ಕ ಬರೋದು, ಬೆವರು ಬಿಡೋದು, ಎದೆ ಬಡಿತ ಜೋರಾಗೋದು, ಕೆಲವೊಮ್ಮೆ ಅತಿ ಸಿವಿಯರ್ ಫಾರ್ಮ್ ಆಫ್ ವಿಡ್ರಾವಲ್ ಅಲ್ಲಿ ಸೀಜರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಫಿಟ್ಸ್ ತರ ಅಪಸ್ಮಾರದ ತರಾನು ಅದು ಮ್ಯಾನಿಫೆಸ್ಟ್ ಆಗೋ ಚಾನ್ಸಸ್ ಗಳಿರ್ತವೆ. ಆದ್ರೆ ಇಲ್ಲಿ ಇದು ಸೈಕೊಲಾಜಿಕಲ್ ಅಡಿಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ, ಇಂಟರ್ನೆಟ್ ಕಡಿತಗೊಂಡಿತ್ತು ಅಥವಾ ಎಲ್ಲೋ ಒಂದ್ ಕಡೆ ನಂದು ಫೋನ್ ಬ್ಯಾಟ್ರಿ ಡೆಡ್ ಆಗ್ತಾ ಇದೆ, ನನ್ಗೆ ಫೋನ್ ಚಾರ್ಜಿಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಚಡಪಡಿಕೆ ಆಗುತ್ತೆ, ಸಿಟ್ಟು ಬರಕ್ ಚಾಲು ಆಗುತ್ತೆ, ಬೇರೆಯವ್ರ ಮೇಲೆ ವಿನಾಕಾರಣ ರೇಗೋದಿರ್ಬೋದು, ಇಂತ ಒಂದು ಬಿಹೇವಿಯರಲ್ ಚೇಂಜಸ್ ಅನ್ನ ಗಮನಿಸ್ತೀವಿ. ಇದು ಕೂಡ ಒಂಥರದ ಹಿಂದೆಗೆತದ ಪರಿಣಾಮ, ಅಂದ್ರೆ ವಿಡ್ರಾಲ್ ಸಿಂಪ್ಟಮ್ ಇನ್ ಇಂಟರ್ನೆಟ್ ಅಡಿಕ್ಷನ್ ಅಂತ ಕರಿತೀವಿ. ಸೊ ಈ ಎಲ್ಲಾ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದಾಗ ನಾವು ಇಂಟರ್ನೆಟ್ ವ್ಯಸನ ಅನ್ನೋದು ಆಗಿದೆ ಅಂತ ಪರಿಗಣಿಸ್ತೀವಿ.
0: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಇಂಟರ್ನೆಟ್ ಏನಾದ್ರೂ ತಪ್ಪೋದ್ರೆ, ಕೇವಲ ಒಂದು 5 ನಿಮಿಷ ಇಂಟರ್ನೆಟ್ ಸಂಪರ್ಕ ತಪ್ಪೋದ್ರೂ ಕೂಡ ಚಟಪಟಿಕೆ ಒಂದು ಪ್ರಾರಂಭವಾಗುತ್ತೆ. ಅದಕ್ಕೆ ಮುಖ್ಯ ಕಾರಣಗಳು ಏನು ಅಂತ,
1: ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಯಾವುದೇ ಫಾರ್ಮ್ ಆಫ್ ಅಡಿಕ್ಷನ್ ಗೆ ತುತ್ತಾಗ್ತಾ ಇದ್ದಾನೆ ಅಥವಾ ಅವನಲ್ಲಿ ಅದು ಕಾಯಿಲೆ ಆಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ, ಮೆದುಳಲ್ಲಿ ರಾಸಾಯನಿಕ ಏನು ಒಂದು ಪ್ರಕ್ರಿಯೆ ಇರುತ್ತೆ, ಅದರಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತವೆ. ಸಹಜವಾಗಿ ನಾವು ಗಮನಿಸೋದು ಇಂಟರ್ನೆಟ್ ಸತತವಾಗಿ ಯೂಸ್ ಮಾಡ್ತಾ ಇದ್ದಾಗ ಅದು ಒಂಥರ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅನ್ನೋದು ಕೊಡ್ತಾ ಇರುತ್ತೆ, ಅಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಖುಷಿ ಅನ್ನೋದು ಸಿಗ್ತಾ ಇರುತ್ತೆ, ಅವಾಗ ಡೋಪಾಮಿನ್ ಅನ್ನೋದು ಕೂಡ ಬ್ರೈನ್ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಿಧಾನವಾಗಿ ಈ ತರ ಆದಾಗ ನಾವೇನ್ ಹೇಳ್ತೀವಿ, ದರ್ ಇಸ್ ಅ ರಿವಾರ್ಡ್ ಪಾತ್ವೆ, ಅಂದ್ರೆ ಅದು ಖುಷಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ, ಅಲ್ಲಿ ಡೋಪಾಮಿನ್ ಅನ್ನೋದು ಸತತವಾಗಿ ಹೆಚ್ಚು ಸ್ರಾವ ಆಗ್ತಾ ಇರುತ್ತೆ, ಅದರಿಂದಾಗಿ ಒಬ್ಬ ಮನುಷ್ಯನಿಗೆ ಆ ಖುಷಿ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಅದು ಸಿಗದೇ ಇದ್ದಾಗ ಏನಾಗುತ್ತೆ, ಒಂಥರ ಚಡಪಡಿಕೆ, ಅಂದ್ರೆ ಯಾಕಂದ್ರೆ ಮೆದುಳಲ್ಲೂ ಕೂಡ ರಾಸಾಯನಿಕ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ಹಾಗಾಗಿ ಚಡಪಡಿಕೆ ಅನ್ನೋದನ್ನ ಗಮನಿಸ್ತೀವಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸಾಧಾರಣವಾಗಿ ಈ ಇಂಟರ್ನೆಟ್ ಅನ್ನ ಬಳಸೋದು ಬಿಟ್ಟು ಈಗ ಕೆಲವರು ಗೇಮಿಂಗ್ ಅನ್ನೋದನ್ನ ಏನ್ ಮಾಡ್ತಾ ಇರ್ತಾರೆ, ಆ ಗೇಮಿಂಗ್ ಅನ್ನೋದು ಮಾಡ್ಬೇಕಿದ್ರೆ ವಯಲೆಂಟ್ ಗೇಮ್ಸ್ ಅಲ್ಲಿ, ಈಗ ಪಬ್ಜಿ ಇರ್ಬೋದು ಅಥವಾ ಬೇರೆ ಯಾವುದೇ ತರದ ಒಂದು ಗೇಮ್ ಅಲ್ಲಿ ಅವರು ಇನ್ವಾಲ್ವ್ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಗುವಂತ ಕೆಲವು ರಕ್ತ ಸರಬರಾಜಾಗೋ ರೀತಿ ಇದು ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ವಯಲೆನ್ಸ್ ಅನ್ನೋದು ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಮೆದುಳಲ್ಲಿ ನಾವೇನ್ ಹೇಳ್ತೀವಿ, ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಒಂದ ನೀ ಯುದ್ಧ ಮಾಡು ಇಲ್ಲ ಅಂದ್ರೆ ಓಡ್ ಹೋಗೋದಕ್ಕೆ ಸನ್ನದ್ಧ ಆಗ್ಬೇಕು, ಈ ಒಂಥರ ಒಂದು ಪ್ರಕ್ರಿಯೆ ಅನ್ನೋದು ನಿರ್ಮಾಣ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಬ್ಬ ಮನುಷ್ಯ ಮೇ ಬಿ ಅವನು ಎಲ್ಲೂ ಹೋಗಿ ವಾರ್ ಝೋನ್ ಅಲ್ಲಿ, ಅಂದ್ರೆ ಹೋಗಿ ಕಾಶ್ಮೀರಲ್ಲಿ ಅವನು ಯುದ್ಧ ಮಾಡ್ತಾ ಇಲ್ಲ, ಆದ್ರೂ ಮನೆಯಲ್ಲಿ ಕೂತಲ್ಲೇ ಅವನು ಫೋನ್ ಹಿಡ್ಕೊಂಡು, ಅದು ಏನು ಟಚ್ ಕೀಪ್ಯಾಡ್ ಇರ್ಬೋದು ಅದನ್ನ ಹಿಡ್ಕೊಂಡು ಬೆರಳುಗಳ ಮುಖಾಂತರ ಅವನು ಏನು ಆತರ ಒಂಥರ ವಾರ್ ಅನ್ನೋದನ್ನ ಯುದ್ಧ ಅನ್ನೋದನ್ನ ಮಾಡ್ತಾ ಇರ್ತಾನೆ, ಅದು ಅವನಿಗೆ ಸೈಕೊಲಾಜಿಕಲಿ ಏನ್ ಪ್ರೇರೇಪಿಸುತ್ತೆ ಅಂತ ಹೇಳಿದ್ರೆ, ಅವನ ದೇಹದಲ್ಲೂ ಕೂಡ ಆತರ ಒಂದು ಬದಲಾವಣೆಗಳಾಗ್ತಾ ಇರ್ತವೆ, ರಕ್ತ ಸರಬರಾಜಾಗೋದಿರಬಹುದು ಅಥವಾ ರಾಸಾಯನಿಕ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗೋದಿರಬಹುದು. ಇದರಿಂದಾನು ಕೂಡ ಒಬ್ಬ ವ್ಯಕ್ತಿಗೆ ಆ ಚಡಪಡಿಕೆ ಹಾಗೂ ಆ ವಿಡ್ರಾಲ್ ಸಿಂಪ್ಟಮ್ ಅನ್ನೋದು ನಾವು ಏನ್ ಮಾತಾಡಿದ್ವಿ ಅದು ಉಂಟಾಗ್ಲಿಕ್ಕೆ ಸಾಧ್ಯ ಇದೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಬಳಕೆಯಿಂದಾಗಿ ನಮ್ಮ ದಿನನಿತ್ಯದ ದಿನಚರಿ ಆಗಿರ್ಬೋದು ಅಥವಾ ನಮ್ಮ ಸಂಬಂಧಗಳಾಗಿರ್ಬೋದು, ಅದರ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ?
1: ಖಂಡಿತವಾಗ್ಲೂ ಈಗ ಒಬ್ಬ ವ್ಯಕ್ತಿ ಇಂಟರ್ನೆಟ್ ಅನ್ನ ಮಿತಿ ಮೀರಿ ಬಳಕೆ ಮಾಡಿದಾಗ ನಮ್ಮ ದಿನನಿತ್ಯದ ಜೀವನ ಅಥವಾ ನಮ್ಮ ದಿನನಿತ್ಯ ನಾವು ಏನ್ ಕೆಲಸಗಳನ್ನ ಮಾಡಬೇಕು ಅದರಲ್ಲೂ ವ್ಯತ್ಯಾಸ ಆಗೋದು ಖಂಡಿತವಾಗಿ ಗಮನಿಸೇ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಾಗ್ಬಿಡುತ್ತೆ, ಆಫೀಸಿಗೆ ಹೋಗೋರು ಪ್ರಾಬೇಬ್ಲಿ ಆ ಆಫೀಸಿಗೆ ಹೋಗೋ ತರಾತುರಿಯಲ್ಲಾದ್ರೂ ಏನೋ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ತಾರೆ. ಹೆಚ್ಚಾಗಿ ಗೃಹಿಣಿಯರಲ್ಲಿ ನಾವು ಇದನ್ನ ಗಮನಿಸ್ತೀವಿ, ಏನಾಗಿರುತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಅವ್ರಿಗೆ ಏನ್ ಖಾಲಿ ಸಮಯ ಇರುತ್ತೆ ಆ ಸಂದರ್ಭದಲ್ಲಿ ಆ ಮೊಬೈಲ್ ಬಳಕೆನೇ ಜಾಸ್ತಿ ಆಗಿರುತ್ತೆ. ಸೊ ಈ ಮೊಬೈಲ್ ಬಳಕೆ ಅನ್ನೋದು ಬಂದಾಗ ಎಲ್ಲೋ ರೀಲ್ಸ್ ನೋಡದೆ ಇರ್ಬೋದು ಅಥವಾ ರೀಲ್ಸ್ ಮಾಡದೆ ಅನ್ನೋದಿರ್ಬೋದು, ಇದು ಒಂದು ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂತದ್ದು. ಇದನ್ನ ಬಿಟ್ಟು ಈಗ ನಾವು ಇನ್ನೊಂದು ದಿನಚರಿ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ, ಕೆಲವೊಮ್ಮೆ ಮದುವೆ ಆಗಿರೋ ಹೆಣ್ಣು ಮಕ್ಕಳಿರಬಹುದು ಗಂಡು ಮಕ್ಕಳಿರ್ಬೋದು ಅದ್ ಯಾರ ಜೊತೆಗೋ ಏನೋ ಫ್ರೆಂಡ್ಸ್ ಆಗಿ ತಮ್ಮ ಜೀವನ ಅನ್ನೋದನ್ನು ಪರಿಗಣಿಸದೆ ಇನ್ಯಾರ್ದೋ ಜೊತೆಗೆ ಹೋಗ್ಬಿಟ್ರು ಅನ್ನೋದು ನೋಡ್ಬೇಕಿದ್ರೆ ನಮ್ಮ ಪ್ರಪಂಚ ಅಥವಾ ನಮ್ಮ ಸೊಸೈಟಿ ಅನ್ನೋದು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಗಮನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ತಾನು ಎಷ್ಟೋ ವರ್ಷ ಸಂಸಾರ ಮಾಡ್ಕೊಂಡು ಬಂದಿರೋ ಅಂತ ಒಂದು ಕುಟುಂಬ ಅನ್ನೋದು ಬೇಡ, ನನ್ನ ಮಕ್ಕಳನ್ನೋದು ಬೇಡ, ಇತ್ತೀಚೆಗಷ್ಟೇ ಪರಿಚಯ ಆಗಿರೋ ಯಾವುದೋ ಒಬ್ಬ ಅಜ್ಞಾತ ವ್ಯಕ್ತಿ ಜೊತೆಗೆ ಒಬ್ಬ ಮಹಿಳೆ ಅಥವಾ ಯಾರೋ ಒಬ್ಬ ಗಂಡ ಮಗ ಹೋಗ್ಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಇದಕ್ಕೆ ಎಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಸಮಾಲೋಚನೆ ಮಾಡಬೇಕಾಗುತ್ತೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಆಸಕ್ತಿಯಿಂದ ಈ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
1: ಈಗ ನಮ್ಮ ಮಾನಸಿಕ ಆರೋಗ್ಯ ಅಂತ ನಾವು ಹೇಳಿದಾಗ ಏನಾಗುತ್ತೆ, ಯಾವುದೇ ಚಟ ಇರುವಂತ ಕಾಯಿಲೆಯಲ್ಲಿ ಯಾವ ತರ ಆಗುತ್ತೆ ಅದೇ ತರ ಇಂಟರ್ನೆಟ್ ದುರ್ಬಳಕೆ ಅಥವಾ ವ್ಯಸನ ಇರೋ ಪೇಷಂಟ್ಸ್ ಅಲ್ಲೂ ನಾವು ನೋಡಕ್ಕೆ ಸಾಧ್ಯ ಇದೆ. ಕೆಲವೊಮ್ಮೆ ಏನಾಗುತ್ತೆ, ಸತತವಾಗಿ ಇಂಟರ್ನೆಟ್ ಬಳಕೆ ಮಾಡಿ ಮಾಡಿ ಒಂದು ಪೇಷಂಟ್ ಅಲ್ಲಿ ಬೇರೆ ಯಾವುದೇ ಕೆಲಸದ ಬಗ್ಗೆ ಆಸಕ್ತಿ ಅನ್ನೋದೇ ಇಲ್ಲ, ಅವನಿಗೆ ಆ ಒಂದು ವರ್ಚುವಲ್ ವರ್ಲ್ಡ್ ಇದ್ರೆ ಸಾಕು, ಇನ್ಯಾವುದು ನನಗೆ ಲಕ್ಷ್ಯಕ್ಕೆ ಬರೋದಿಲ್ಲ ಅನ್ನೋ ತರ ಇರ್ತಾರೆ. ಇದನ್ನ ಬಿಟ್ರೆ ಇನ್ ಕೆಲವರು ಯಾವ ತರ ಇರ್ತಾರೆ, ಇಂಟರ್ನೆಟ್ ಬಳಕೆ ಮಾಡೋದಕ್ಕಿಂತ ಮುಂಚೆ ಸ್ವಭಾವತಃ ಅವ್ರು ಸ್ವಲ್ಪ ಅಂದ್ರೆ ಒಬ್ಬಂಟಿಯಾಗಿರೋದು ಜಾಸ್ತಿ ಅಥವಾ ತಮ್ಮ ಬಗ್ಗೆ ತಾವು ಸ್ವಲ್ಪ ಲೋ ಸೆಲ್ಫ್ ಎಸ್ಟೀಮ್, ಅವರಲ್ಲಿ ಜಾಸ್ತಿ ಕರೇಜ್ ಇರೋದಿಲ್ಲ, ಹೆಚ್ಚು ಜನಸಂಪರ್ಕ ಮಾಡಿರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಇನ್ನೊಬ್ರ ಜೊತೆಗೆ ಬರೀ ಮೆಸೇಜ್ ಮುಖಾಂತರ ಚಾಟ್ ಮಾಡೋದು. ಸೊ ನೀವು ನೇರವಾಗಿ ಆ ವ್ಯಕ್ತಿಯನ್ನ ನೋಡದೆ ಇರ್ಬೋದು, ಯಾರ ಜೊತೆಗೋ ಏನೋ ಹರಟೆ ಹಚ್ಕೊಂಡು ಕೂತ್ ಬಿಡೋದು, ಇದನ್ನು ನಾವು ಗಮನಿಸ್ತೀವಿ. ಇದನ್ನ ಬಿಟ್ಟು ನಾವು ಇನ್ನೊಂದು ವಿಚಾರ ಯಾವ್ದನ್ನ ಗಮನಿಸಬೇಕು ಅಂತ ಹೇಳಿದ್ರೆ, ಕೆಲವರು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡೋದು, ಇನ್ನೊಬ್ಬರಿಗೆ ಏನೋ ಅಸಭ್ಯವಾಗಿ ನಾವು ಟ್ರೋಲಿಂಗ್ ಮಾಡೋದು ಇದೆಲ್ಲ ನೋಡ್ತಾ ಇರ್ತೀವಿ. ಸೊ ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಮನಸ್ಥಿತಿ ಅನ್ನೋದು ಸರಿ ಇರೋದಿಲ್ಲ. ಈಗ ಇಂಟರ್ನೆಟ್ ಬಳಕೆ ಮಾಡಿ ಆದ್ಮೇಲೆ ಕಾಯಿಲೆಗಳು ಬರೋದು ಒಂದು ರೀತಿ, ಆದ್ರೆ ಇಂಟರ್ನೆಟ್ ಬಳಕೆ ಮಾಡೋದಕ್ಕಿಂತ ಮುಂಚೆನೆ ಆ ವ್ಯಕ್ತಿಯ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಆ ವ್ಯಕ್ತಿತ್ವ ಅನ್ನೋದು ಆ ಮನುಷ್ಯನ ಸರಿ ಇಲ್ಲದೆ ಇದ್ದಾಗ ಕೂಡ ಕೆಲವೊಮ್ಮೆ ಈ ತರ ಸಮಸ್ಯೆಗಳು ಹೆಚ್ಚಾಗಿ ಗಮನಕ್ಕೆ ಬರ್ತವೆ. ಇತರಡನ್ನ ಬಿಟ್ಟು ನೋಡಿದಾಗ, ಸತತವಾಗಿ ಇಂಟರ್ನೆಟ್ ಅನ್ನೋದನ್ನ ಬಳಕೆ ಮಾಡಿದಾಗ ಕೆಲವು ಸ್ಟಡೀಸ್ ಗಳು ಏನ್ ತೋರಿಸಿದಾವೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಲೇಟ್ ನೈಟ್ ತನಕ ಫೋನ್ ಹಿಡ್ಕೊಂಡು ಇರೋದ್ರಿಂದ ನಿದ್ದೆ ಆರ್ಕಿಟೆಕ್ಚರ್, ಈಗ ಸರಿಯಾಗಿ ನಿದ್ದೆ ಅನ್ನೋದು ಆಗೋದಿಲ್ಲ, ನಿದ್ದೆ ಅನ್ನೋದು ಸರಿಯಾಗಿಲ್ಲ ಅನ್ನೋದು ಬಂದ ತಕ್ಷಣ ನಮ್ಮ ಮಾನಸಿಕ ಕಾಯಿಲೆಗಳನ್ನು ನೋಡಿದಾಗ, ಹೆಚ್ಚಿನ ಕಾಯಿಲೆಗಳು ಜೀವನದಲ್ಲಿ ಉದ್ಭವ ಆಗೋದಕ್ಕೆ ಕಾರಣ ಅದೇ ಒಂದು. ಏನಾಗ್ಬಿಡುತ್ತೆ, ಕೆಲವೊಮ್ಮೆ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್, ಮೇನಿಯಾ ಅಂತ ಹೇಳ್ತೀವಿ, ಉನ್ಮಾದ ಅನ್ನೋ ಪರಿಸ್ಥಿತಿಗೆ ಹೋಗ್ತಾರೆ. ಸೊ ಇದೆಲ್ಲ ಯಾಕೆ ಆಗುತ್ತೆ, ಕೆಲವೊಮ್ಮೆ ನಿದ್ದೆ ಅನ್ನೋದು ಸರಿಯಾಗಿ ಇಲ್ಲದೆ ಇದ್ದಾಗ ಆಗುವಂತ ಕಾಯಿಲೆಗಳು ಹೆಚ್ಚಿರ್ತವೆ. ಅಥವಾ ಫಿಟ್ಸ್, ಕೆಲವರಿಗೆ ಅಪಸ್ಮಾರದ ಕಾಯಿಲೆ ಇರುತ್ತೆ. ನಾವೇನ್ ಹೇಳ್ತೀವಿ, ನೀವು ಮಿನಿಮಮ್ ಆಗಿ ಒಂದು 7-8 hours ನಿದ್ದೆ ಮಾಡಲೇಬೇಕು ಅಂತ ಹೇಳ್ತೀವಿ, ಆದ್ರೆ ಆ ವ್ಯಕ್ತಿ ಫಿಟ್ಸ್ ಬರದೇ ಇರೋ ತರ ಗುಳಿಗೆಗಳನ್ನು ತಗೊಳ್ತಾ ನಿದ್ದೆ ಬಗ್ಗೆ ಗಮನನೇ ಕೊಡದೆ ಅದನ್ನ ಸತತವಾಗಿ ಇಂಟರ್ನೆಟ್ ಬಳಕೆ ಮಾಡಿ ಫೋನ್ಗಳನ್ನು ನೋಡ್ತಾ ಇದ್ದಾಗ ಅದರಿಂದನೂ ಕೂಡ ಮೆದುಳು ಪ್ರಚೋದನೆ ಆಗಿ ಫಿಟ್ಸ್ ಬರುವಂತ ಸಾಧ್ಯತೆಗಳಿರ್ತವೆ. ಇದೆರಡು ಹೊರತಾಗಿ ಇನ್ನೊಂದು ನೋಡ್ತಾ ಇರೋದು, ಇತ್ತೀಚೆಗೆ ಒಂದು ಏನು ಹದಿಹರೆಯ ಕ್ರಾಸ್ ಮಾಡಿ ಯುವ ಜನತೆ ಅಂತ ಏನ್ ಹೇಳ್ತೀವಿ, ಹೆಚ್ಚಾಗಿ ಜನರ ಅಂದ್ರೆ ಲೈಫ್ ಸ್ಟೈಲ್ ಏನಿದೆ, ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್, ಹೆಚ್ಚು ಮೈ ಬಗ್ಸಿ ದುಡಿಯೋದಿಲ್ಲ, ಕೆಲಸ ಮಾಡೋದಿಲ್ಲ, ಫೋನ್ ಹಿಡ್ಕೊಂಡೇ ತಿನ್ನೋದು, ಅದೆಲ್ಲ ಮಾಡಿದಾಗ ಒಬೆಸಿಟಿ ಪ್ರಮಾಣನು ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಸಣ್ಣ ಸಣ್ಣ ವಯಸ್ಸಲ್ಲಿ ಕಾಯಿಲೆಗಳ ಪ್ರಮಾಣನು ಹೆಚ್ಚಾಗ್ತಾ ಇದೆ. ದೈಹಿಕವಾಗಿ ನಾವು ಸಮರ್ಪಕವಾಗಿ ಎಕ್ಸಸೈಸ್ ಅನ್ನೋದ್ರ ಕಡೆಗೆ ಅಥವಾ ವ್ಯಾಯಾಮದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅದರಿಂದನೂ ಕೂಡ ಫಿಸಿಕಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ.
2: ಮೇಡಮ್, ಈಗ ಫಿಸಿಕಲ್ ಹೆಲ್ತ್ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ದೈಹಿಕ ಒಂದು ಆರೋಗ್ಯದ ಮೇಲೆ ಯಾವ ರೀತಿ ಇದು ಪರಿಣಾಮವನ್ನ ಬೀರುತ್ತೆ ಅಂತ?
1: ಈಗ ದೈಹಿಕವಾಗಿ ಮುಖ್ಯವಾಗಿ ನಾವು ನೋಡಕ್ ಹೋದಾಗ ಈಗ ಫೋನ್ಗಳನ್ನ ಹಿಡ್ಕೊಂಡೇ ಒಬ್ಬ ಮನುಷ್ಯ ಊಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಗಮನಿಸಿದ್ರೆ, ಅಲ್ಲಿ ಏನಾಗುತ್ತೆ, ಮೆದುಳಿಗೂ ನಮ್ಮ ಹೊಟ್ಟೆಗೂ ಒಂದು ಸೆಟೈಟಿ ಸೆಂಟರ್ ಅನ್ನೋ ಕನೆಕ್ಷನ್ ಇರುತ್ತೆ. ನಾವು ಸರಿ ಎಷ್ಟು ಪ್ರಮಾಣದಲ್ಲಿ ತಿಂತೀವಿ, ತಿಂದು ಮುಗಿಸಿದ ಮೇಲೆ ನಮ್ಗೆ ಓಕೆ ಇಷ್ಟು ಸಾಕು ಅನ್ನೋ ಅಂತ ಒಂದು ಮೆಸೇಜ್ ಅನ್ನ ನಮ್ಮ ಮೆದುಳು ಕಳಿಸ್ಬೇಕು. ಆವಾಗ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ ಅವ್ನು ತಿನ್ನೋದನ್ನ ಸ್ಟಾಪ್ ಮಾಡ್ತಾನೆ. ಆದ್ರೆ ಇಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟ್ಲಿ ನಾವು ಬೇರೆ ಕಡೆ ಅಂದ್ರೆ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ಸ್ ಹಿಡ್ಕೊಂಡು ಊಟ ಮಾಡ್ತಾ ಇರ್ತೀವಿ ಅಂತ ಹೇಳಿದಾಗ ಕೆಲವೊಮ್ಮೆ ತಿನ್ನುವ ಪ್ರಮಾಣನು ಕೂಡ ಅತಿ ಆಗುತ್ತೆ. ಆ ಅತಿಯಾಗಿ ತಿನ್ನುವ ಏನು ಒಂದು ಪ್ರಯೋಗದಿಂದ ಏನಾಗ್ಬಿಡುತ್ತೆ, ಸಣ್ಣ ಸಣ್ಣ ವಯಸ್ಸಲ್ಲೇ ಬೊಜ್ಜಿನ ಕಾಯಿಲೆಗಳು ಬರ್ತಾ ಇದಾವೆ. ಈ ಬೊಜ್ಜು ಅನ್ನೋದು ಬಂದಾಗ ಕೆಲವೊಮ್ಮೆ ಲಿವರ್ ಮೇಲೆ ಜಾಸ್ತಿ ಪರಿಣಾಮ ಬೀರ್ತು. ನೀವುಗಳು ಗಮನಿಸಿರ್ಬೋದು, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾ ಇದೀವಿ. ಇದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಅಂದ್ರೆ ಸಣ್ಣ ವಯಸ್ಸಿನವರಲ್ಲೇ ಇತ್ತೀಚೆಗೆ ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂತದ್ದು. ಇನ್ನೊಂದು, ಇತ್ತೀಚೆಗೆ ನಾವು ಒಂದು 2-3 months ನೋಡಿರ್ಬೋದು, ಸಣ್ಣ ಸಣ್ಣ ವಯಸ್ಸಿನವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂತಾನು ನಾವು ಗಮನಿಸ್ತಾ ಇದೀವಿ. ಇದು ಖಂಡಿತವಾಗ್ಲೂ ಕೊರೋನಾ ಲಸಿಕೆಯಿಂದಾನೇ ಆಯ್ತು ಅನ್ನೋದು ಕೆಲವರ ವಾದ, ಆದ್ರೆ ಇನ್ನೂ ನಮ್ಗೆ ಅದ್ರ ಬಗ್ಗೆ ಗ್ಯಾರಂಟಿ ಮಾಹಿತಿಗಳಂತೂ ಇಲ್ಲ. ಬಟ್ ನಾವು ಡೆಫಿನೆಟ್ಲಿ ಏನ್ ಹೇಳಬಹುದು ಅಂತ ಹೇಳಿದ್ರೆ, ನಮ್ದು ಲೈಫ್ ಸ್ಟೈಲ್ ಅನ್ನೋದು ಸರಿಯಾಗಿ ಇಲ್ಲದೆ ಇದ್ದಾಗ ದೈಹಿಕವಾಗಿ ಕಾಯಿಲೆಗಳು ಹೆಚ್ಚಾಗ್ತವೆ, ಹಾಗೆ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗ್ತವೆ ಅನ್ನೋದನ್ನ ಹೇಳಬಹುದು.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಈಗ ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿದ್ರಿ. ಇನ್ನು ಈ ಒಂದು ಇಂಟರ್ನೆಟ್ ಪ್ರಪಂಚದಲ್ಲಿ ಈ ಒಂದು ಖಾಸಗಿತನಕ್ಕೆ ಒಂದು ಅರ್ಥವನ್ನೇ ಉಳಿದಿಲ್ಲ, ಹಾಗಾಗಿ ಎಲ್ಲ ಇಲ್ಲಿ ಬಟಾಬಯಲೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಇದು ನೀವು ಕೇಳಿರೋ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಕಡೆ ತಾನು ರಿಫ್ಲೆಕ್ಷನ್ ಅನ್ನೋದನ್ನ ಮಾಡ್ಕೊಳ್ಬೇಕು ಅನ್ನೋ ಲೆವೆಲ್ಗೆ ಇದೆ. ಯಾಕೆಂತ ಹೇಳಿದ್ರೆ, ಈಗ ನಾವು ಪ್ರತಿನಿತ್ಯ ಬೆಳಗ್ಗೆ ಒಂದು ಫೋನ್ ತೆಗಿತೀವಿ, ವಾಟ್ಸ್ಆ್ಯಪ್ ತೆಗಿತೀವಿ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಯಾವಾಗಾದ್ರೂ ನಾವು ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ, ನೀವು ಹೇಳಿರೋ ತರ ಆ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಆ ವ್ಯಕ್ತಿಗೆ ಫಸ್ಟ್ ಅಂದ್ರೆ ಮನದಟ್ಟಾದಾಗ ಮಾತ್ರ ಆ ಖಾಸಗಿತನ ಅನ್ನೋದು ಉಳ್ಕೊಳ್ಳುತ್ತೆ ಒಬ್ಬ ಮನುಷ್ಯನ ಪ್ರಪಂಚದಲ್ಲಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನಾನು ಮಾಡಿದ್ದೆಲ್ಲ ಹಾಕ್ಬೇಕು ಅಂತ ಬಂದಾಗ, ಒಂದು ರೆಸ್ಟೋರೆಂಟಿಗೆ ಹೋಗ್ತೀವಿ, ನಾನು ಇದು ತಿಂತಾ ಇದ್ದೀನಿ, ಈ ಐಟಮ್ ಖರೀದಿ ಮಾಡಿದೀನಿ, ತಿನ್ನೋದಕ್ಕಿಂತ ಮುಂಚೆ ಫೋಟೋ ಹೊಡೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಾಯ್ತು, ಅಥವಾ ಬೇರೆ ಎಲ್ಲೋ ಹೋದ್ರು, ಏನೋ ಶಾಪಿಂಗಿಗೆ ಹೋದ್ರು, ಅದು ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ, ನಾವು ಪೇಪರಲ್ಲಿ ಅಥವಾ ಎಲ್ಲೋ ನ್ಯೂಸ್ ಅಲ್ಲಿ ಕೇಳಿರೋ ನೆನಪು ನನ್ಗೆ, ಯಾರೋ ಒಬ್ರು ಹನಿಮೂನಿಗೆ ಹೋಗಿರುವಾಗ ಅದನ್ನು ವಿಡಿಯೋ ಹಾಕ್ತೀನಿ ಅಂತ ಕೂತಿದ್ರು ಅನ್ನೋದು ಕೇಳಿದಾಗ, ಮನುಷ್ಯನಿಗೆ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಮನದಟ್ಟ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇದೆಲ್ಲ ಮಾಡೋದು ಲೈಕ್ಸ್ಗೋಸ್ಕರನ ಅಥವಾ ಅದರಿಂದ ಅವ್ರಿಗೇನಾದ್ರೂ ಹಣ ಸಂಪಾದನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ನೀವು ಹೇಳಿರೋ ಥರ ನಾವು ನಮ್ಮ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅಂತಾದಾಗ ಮಾತ್ರ ನಾವು ಯಾವುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅನ್ನೋ ನಿಯಂತ್ರಣ ನಮ್ಗಿರುತ್ತೆ. ಒಂದೇ ವಿಚಾರ. ಇದನ್ ಬಿಟ್ಟು ಇನ್ನೊಂದು, ನೀವು ಈ ಪ್ರಶ್ನೆಗೆ ಏನ್ ಕೇಳಿದ್ರಿ, ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಖಾಸಗಿತನ ಅನ್ನೋದು ಎಲ್ಲಿ ತನಕ ಉಳಿದಿಲ್ಲ ಅಂದ್ರೆ, ನಮ್ಮ ಫೋನಲ್ಲಿ ಇಂಟರ್ನೆಟ್ ಅನ್ನೋದು ಯಾವಾಗ್ಲೂ ಆನೇ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಮಾಡುವಂತ ಪ್ರತಿಯೊಂದು ಸಂಭಾಷಣೆನು ಕೂಡ ಆ ಇಂಟರ್ನೆಟ್ ಮುಖಾಂತರ ಅದರಲ್ಲಿ ಒಂಥರ ಫೀಡ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಮ್ಮೆ ಒಬ್ರು ಪೇಷಂಟ್ ಬಂದಿದ್ರು, ಅವ್ರು ಹೇಳ್ತಾ ಇದ್ದಾರೆ, ನಾನು ಮನೆಯಲ್ಲಿ ನನ್ನ ಹಸ್ಬೆಂಡ್ ಜೊತೆಗೆ ಏನ್ ಮಾತಾಡ್ತೀನಿ, ನೆಕ್ಸ್ಟ್ ಗೂಗಲ್ ಸರ್ಚ್ ಮಾಡಿದಾಗ ಅದರ ಬಗ್ಗೆನೆ ಸರ್ಚ್ ರಿಲೇಟೆಡ್ ಡೀಟೇಲ್ಸ್ ಬರ್ತಾ ಇದೆ ಅಂತ ಹೇಳಿ ಆ ಹೆಂಗಸು ಪಾಪ ಮಾನಸಿಕ ಕಾಯಿಲೆ ಮಾಡ್ಕೊಂಡು ಬಂದಿದ್ರು. ಬಿಕಾಸ್ ಅವರು ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಕೊಟ್ಟಿರ್ಲಿಲ್ಲ, ಅವ್ರಿಗೆ ಏನನ್ಸಿತ್ತು, ಯಾರೋ ಏನೋ ಮಾಡ್ಕೆ ಮಾಡಿಸಿದ್ದಾರೆ, ಯಾರೋ ನನ್ನ ವಿರುದ್ಧ ಬೀಳ್ತಾ ಇದ್ದಾರೆ, ಅದಕ್ಕೋಸ್ಕರ ನನ್ನ ಫೋನಿಗೆ ನಾನು ಏನ್ ಮಾತಾಡಿದ್ದೀನಿ, ನನ್ನ ಗಂಡನ ಜೊತೆ ಜಗಳ ತೆಗ್ದಿದ್ರೆ ಯಾವ ವಿಷಯದ ಬಗ್ಗೆ ಜಗಳ ತೆಗ್ದಿದ್ದೀನಿ, ಅದು ಫೋನಲ್ಲಿ ಬರ್ತಾ ಇದೆ. ಸೊ ಈ ಲೆವೆಲ್ಗೆ ಅಂದ್ರೆ ನಾನು ಏನ್ ವಿಚಾರ ಕೇಳುಗರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೇ ಬಿ ಇಟ್ ಇಸ್ ಹೈ ಟೈಮ್ ನಾವು ಮನೇಲಿ ಏನಾದ್ರು ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಚರ್ಚೆ ಮಾಡೋ ಪ್ರಸಂಗಗಳು ಬರ್ತಾವೋ ಏನೋ ಮುಂದಿನ ಅಂದ್ರೆ ಕಾಲದಲ್ಲಿ ಅನ್ನೋ ಮಟ್ಟಿಗೆ ಈ ಕೇಸ್ ನೋಡಿದಾಗ ನಮ್ಗೆ ಅನ್ಸಿರೋದು. ಯಾಕಂದ್ರೆ ಆಕೆಗೆ ಈ ತರ ಅದು ನ್ಯೂಸ್ ಫೀಡ್ ಅಲ್ಲಿ ತೋರಿಸ್ತಾ ಇದ್ದಿದ್ರಿಂದ ಆಕೆ ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾ ಹೋದ್ರು. ಅದನ್ ಬಿಟ್ರೆ ನಮ್ ನಿಮ್ ಲೈಫಲ್ಲೂ ಇದು ಆಗ್ತಾ ಇರುತ್ತೆ. ಕರೆಕ್ಟ್. ಹಾಗಾಗಿ ಆ ಖಾಸಗಿತನ ಅನ್ನೋದು ಬಂದಾಗ ಐ ತಿಂಕ್ ನಾವು ನೀವು ಎಲ್ಲರೂ ಕೂಡ ಹೌದು ಖಾಸಗಿತನ ಇಸ್ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಾಗ ಮಾತ್ರ ಅದ್ರ ಕಡೆಗೆ ನಾವು ಲಕ್ಷ್ಯ ಕೊಡ್ತೀವಿ.
0: ಮೇಡಮ್, ಈಗ ಇದು ನನ್ನ ಖಾಸಗಿತನ ಅನ್ನುವಂತಹ ಒಂದು ಪರಿಜ್ಞಾನ ಕೂಡ ಈಗ ಕಡಿಮೆ ಆಗ್ತಾ ಇದೆ, ಈ ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ಏನು?
1: ಪರೋಕ್ಷವಾಗಿ ಹೇಳಬೇಕು ಅಂದ್ರೆ ಚಟ ಅನ್ನೋದ್ರಿಂದಾನೇ ಪ್ರಾರಂಭವಾಗಿ ಈ ಮಟ್ಟಿಗೆ ಹೋಗಿರುವಂತದ್ದು. ಯಾಕಂದ್ರೆ ಆ ಚಟ ಅನ್ನೋದು ಯಾವ ತರ ನಿರ್ಮಾಣ ಆಗಿರುತ್ತೆ ಅಂತ ಹೇಳಿದ್ರೆ, ನನ್ಗೆ ಆ ಫೀಲಿಂಗ್ ಆಫ್ ಹೈ ಅನ್ನೋದು ಬರಬೇಕು. ಆ ಫೀಲಿಂಗ್ ಆಫ್ ಹೈ ಅನ್ನೋದು ಯಾವ್ದ್ರಿಂದ ಬರುತ್ತೆ? ಈಗ ನಾನು ಏನನ್ನ ಅಪ್ಲೋಡ್ ಮಾಡ್ತೀನಿ, ಅದನ್ನ ಎಷ್ಟು ಜನ ಎಷ್ಟು ವ್ಯೂಸ್ ಮಾಡ್ತಾರೆ, ಅದಕ್ಕೆ ಎಷ್ಟು ಲೈಕ್ಸ್ ಬರುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗಿ ಆ ಮನುಷ್ಯನಿಗೆ ಆ ಒಂದು ಖುಷಿ ಅನ್ನೋದು ಬರ್ತಾ ಇರುತ್ತೆ. ಸೊ ಅದರಿಂದಾಗಿ ಆ ಮನುಷ್ಯ ಮೇ ಬಿ ಆ ಲೆವೆಲ್ಗೆ ತನ್ನ ಖಾಸಗಿತನದ ಬಗ್ಗೆ ಯೋಚನೆನೆ ಮಾಡದೆ ಯಾವ ತರದ ರಿಸ್ಕ್ ಕೂಡ ತಕೊಳ್ಳೋದಕ್ಕೆ ಅಂದ್ರೆ ರೆಡಿ ಇರ್ತಾನೆ. ಹಾಗಾಗಿ ಈ ಮಟ್ಟಿಗೆ ಇಂಟರ್ನೆಟ್ ವ್ಯಸನ ನಮ್ಮ ಜೀವನನ ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು.
0: ಮೇಡಮ್, ಈ ಒಂದು ಇಂಟರ್ನೆಟ್ ವ್ಯಸನದಿಂದಾಗಿರ್ಬೋದು ಅಥವಾ ಸ್ಕ್ರೀನ್ ಟೈಮ್ ನಿಯಂತ್ರಣ ಮಾಡೋದಕ್ಕೆ ಸಹಾಯಕವಾಗುವಂತಹ ಏನಾದರೂ ಉಪಕರಣಗಳಿವೆಯಾ ಅಂತ?
1: ಈಗ ಉಪಕರಣ ಅಂತ ಹೇಳಿ ಸದ್ಯದ ಮಟ್ಟಿಗೆ ಯಾವುದು ಏನು ನಮ್ ಮಾರ್ಕೆಟ್ ಅಲ್ಲಿ ಏನು ಬಂದಿಲ್ಲ. ಬಟ್ ನಾವೇನ್ ಹೇಳ್ತೀವಿ, ಈಗ ಯಾರಾದ್ರೂ ಇಂಟರ್ನೆಟ್ ನನ್ಗೆ ಅಡಿಕ್ಷನ್ ಆಗಿದೆ, ವ್ಯಸನ ಆಗಿದೆ, ಅದನ್ನ ಬಿಡಬೇಕು ಅಂತ ಬಂದಾಗ ಕೆಲವು ಕಿವಿ ಮಾತುಗಳನ್ನ ನಾವು ಕೊಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಡಿಜಿಟಲ್ ಡಿಟಾಕ್ಸ್. ಈಗ ಪ್ರತಿನಿತ್ಯ ನೀವು ಯಾವ ಕಾರಣಕ್ಕೋಸ್ಕರ ಫೋನ್ಗಳನ್ನ ಅಥವಾ ಇಂಟರ್ನೆಟ್ ಅನ್ನ ಬಳಸ್ತಾ ಇದ್ದೀರಾ, ಅದು ಬಳಸಿ ಆದ್ಮೇಲೆ ಅದು ನಿಜವಾಗ್ಲೂ ಉಪಯೋಗ ಇಲ್ಲ ಅಂತಾದ್ರೆ ನೀವೇ ಅದನ್ನ ಅಂದ್ರೆ ಪರಿಗಣನೆಗೆ ತೆಗೆದುಕೊಂಡು ಆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಫೋನ್ ಇಡುವಂತದ್ದು ಒಂದು ಪ್ರಕ್ರಿಯೆ. ಅದನ್ನ ಬಿಟ್ರೆ ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿ ಆದ್ರೂ ಆ ಫೋನ್ ಅನ್ನೋದನ್ನ ಮನೆಯಲ್ಲಿಟ್ಟು ಕುಟುಂಬದವರೆಲ್ಲ ಸೇರಿ ಹೊರಗಡೆ ಹೋಗೋದಿರ್ಬೋದು, ಆ ಫೋನ್ ಜೊತೆಯಲ್ಲಿ ಒಯ್ಯೋ ಹಂಗಿಲ್ಲ. ಆತರ ಏನಾದ್ರೂ ನಿಮ್ಗೆ ಎಮರ್ಜೆನ್ಸಿ ಇದೆ, ತಪ್ಪು ಹೋಗ್ಬೋದು ಅಂತ ಹೇಳಿದ್ರೆ, ಇನ್ನು ಕೆಲವು ಕಡೆ ಈ ಏನು ಟಚ್ ಪ್ಯಾಡ್ ಫೋನ್ ಏನು ಇರುತ್ತೆ, ಆ ಬಟನ್ ಫೋನ್ಗಳು ಏನಿರ್ತಾವೆ ಅದನ್ನ ಬಳಕೆ ಮಾಡಬಹುದು, ಆ ಫೋನ್ ಕಾಲ್ ಮಿಸ್ ಆಗದೆ ಇರೋ ತರ ನೋಡ್ಕೊಳ್ಬಹುದು. ಇದನ್ನು ಮೀರಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಟೈಮರ್ ಅನ್ನೋದನ್ನ ಸೆಟ್ ಮಾಡೋದು. ಈಗ ಹಿಂದಿನ ಕಾಲದಲ್ಲಿ ನಮ್ದೆಲ್ಲ ಒಂದು ಸಣ್ಣವ್ರು ಇರ್ಬೇಕಿದ್ರೆ ಅಲಾರ್ಮ್ ಕ್ಲಾಕ್ ಅಂತ ಬರ್ತಾ ಇತ್ತು, ಬಟ್ ಇವಾಗ ಅಲಾರ್ಮ್ ಕ್ಲಾಕ್ ಅನ್ನೋದು ನಮ್ಗೆ ಕಾಣಿಸೋದಿಲ್ಲ. ನಾವು ಅಲಾರ್ಮ್ ಅನ್ನೋದನ್ನು ಫೋನಲ್ಲೇ ಇಡ್ತೀವಿ, ಅದನ್ನ ಮತ್ತೆ ಸ್ನೂಸ್ ಇರ್ಬೋದು ಅಥವಾ ಮತ್ತೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಅದನ್ನ ಹಂಗೆ ಇಟ್ಟು ಮಲಗೋ ಅಂತ ಪ್ರಕ್ರಿಯೆಗಳೇ ಹೆಚ್ಚು. ಸೊ ಏನ್ ಮಾಡ್ಬೋದು, ಈಗ ಒಂದು ಅರ್ಧ ತಾಸು ಮಾತ್ರ ನನಗೆ ಮೊಬೈಲ್ ಬಳಕೆ ಮಾಡೋದಿದೆ ಅಂತ ಹೇಳಿದ್ರೆ, ಆ ಟೈಮರ್ ಅನ್ನೋದನ್ನ ಸೆಟ್ ಮಾಡಿ ಅರ್ಧ ತಾಸಿಗೆ ಅದು ಏನು ರಿಂಗ್ ಆಗುತ್ತೆ ಅಥವಾ ಏನು ಅಲಾರ್ಮ್ ಕ್ಲಾಕ್ ಹೊಡ್ಕೊಳ್ಳುತ್ತೆ, ಆಮೇಲೆ ಅದನ್ನ ತೆಗೆದು ಪಕ್ಕದಲ್ಲಿ ಇಡುವಂತದ್ದು. ಸೊ ಒಂಥರ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಈಗ ಬೇರೆ ಯಾರು ನಮ್ಗೆ ಹೇಳೋರಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಆಗ್ತಿರುವಂತ ಚಟಗಳನ್ನ ನಾವೇ ನಿಯಂತ್ರಣ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ಬೇಕಾಗತ್ತೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಆಸಕ್ತಿಯನ್ನ ನಿಯಂತ್ರಣ ಮಾಡೋದಕ್ಕಿಂತನೇ ಈ ಒಂದು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಆಗಿರಬಹುದು ಅಥವಾ ಸಮಾಲೋಚನೆ ಆಗಿರ್ಬೋದು, ಯಾವ ರೀತಿ ಮಾಡ್ತೀರಾ ಅಂತ?
1: ಖಂಡಿತವಾಗ್ಲು. ಈಗ ಫಸ್ಟಿಗೆ ಒಬ್ಬ ವ್ಯಕ್ತಿ ಬಂದಾಗ ಇಂಟರ್ನೆಟ್ ವ್ಯಸನ ಇದೆಯಾ ಇಲ್ವಾ ಅಂತ ಹೇಳಿ ನೋಡಕ್ಕೆ ನಾವು ಕೆಲವು ಕ್ವೆಶ್ಚನೇರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದು ಪ್ರಶ್ನೋತ್ತರಗಳಿರ್ತಾವೆ. ಒಬ್ಬ ವ್ಯಕ್ತಿ ಎಷ್ಟು ತಾಸ್ಗಳ ಕಾಲ ಇಂಟರ್ನೆಟ್ ಬಳಕೆ ಮಾಡ್ತಾನೆ, ಮತ್ತೆ ಈಗ ನಾವು ಆಲ್ರೆಡಿ ಮುಂಚೆ ಡಿಸ್ಕಸ್ ಮಾಡಿರೋ ತರ ಅವರಿಗೆ ಚಡಪಡಿಕೆ ಅಥವಾ ವಿಡ್ರಾಲ್ ಸಿಂಪ್ಟಮ್ಸ್ ಏನಾದ್ರೂ ಇದೆಯಾ, ಬೇರೆ ಏನೇನ್ ಸಮಸ್ಯೆಗಳಾಗ್ತಾ ಇದಾವೆ ಮಿತಿ ಮೀರಿದ ಇಂಟರ್ನೆಟ್ ಬಳಕೆಯಿಂದ, ಈ ತರ ಪ್ರಶ್ನೋತ್ತರಗಳಿರ್ತಾವೆ. ಆ ಪ್ರಶ್ನೆಗಳನ್ನ ಉತ್ತರಿಸಿದ ಮೇಲೆ ಸಿವಿಯಾರಿಟಿ ಅನ್ನೋದನ್ನ ಸ್ಕೋರ್ ಮಾಡ್ತೀವಿ. ಈಗ ಮೈಲ್ಡ್ ಲೆವೆಲ್ ಅಲ್ಲಿ ಇದೆಯಾ, ಮಾಡ್ರೇಟ್ ಲೆವೆಲ್ ಅಲ್ಲಿ ಇದೆಯಾ, ಸಿವಿಯರ್ ಲೆವೆಲ್ ಅಲ್ಲಿ ಇದೆಯಾ ಅಂತ ಹೇಳ್ಕೊಂಡು. ಸೊ ಬರೇ ಇಂಟರ್ನೆಟ್ ಬಳಕೆ ಮಾತ್ರ ಸಮಸ್ಯೆ ಅಂತ ಆದ್ರೆ ಅದಕ್ಕೆ ತಕ್ಕ ಹಾಗೆ ಸಮಾಲೋಚನೆ, ಹೆಂಗ್ ಚಾಲು ಆಯ್ತು, ಈಗ ಅದನ್ನ ಬಿಡೋದ್ರ ಸಂಬಂಧ ಏನ್ ಪ್ರಯತ್ನ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ಸಮಾಲೋಚನೆ ನಡೆಸ್ತೀವಿ ನಾವು. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೌನ್ಸಿಲಿಂಗ್ ಸರ್ವಿಸಸ್ ಅನ್ನೋದನ್ನ ಒದಗಿಸ್ತೀವಿ. ಹೆಚ್ಚಾಗಿ ಬರೇ ಇಂಟರ್ನೆಟ್ ಅಡಿಕ್ಷನ್ ಅನ್ನೋದ್ರ ಸಲುವಾಗಿ ಮಾತ್ರ ಯಾವತ್ತು ನಾವು ಈ ತರ ಗುಳಿಗೆಗಳನ್ನ ಮಾತ್ರೆಗಳನ್ನ ಬಳಕೆ ಮಾಡೋದಿಲ್ಲ, ಬಟ್ ಅದ್ರ ಜೊತೆಗೆ ಬೇರೆ ಏನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಈಗ ಕೋಮಾರ್ಬಿಡ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಕೋಮಾರ್ಬಿಡ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಅಥವಾ ವಿಪರೀತ ಇಂಟರ್ನೆಟ್ ಬಳಕೆ ಮಾಡಿ ಮಾಡಿ ಅವರಿಗೆ ನಿದ್ರಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಬೇರೆ ಏನಾದ್ರೂ ಸಮಸ್ಯೆಗಳು ಜೊತೆಯಲ್ಲಿ ಇದ್ವು ಅಂತ ಹೇಳಿದ್ರೆ ಅವಾಗ ಗುಳಿಗೆಗಳನ್ನು ಕೂಡ ಯೂಸ್ ಮಾಡುವಂತ ಸಂಭವ ಇರುತ್ತೆ.
0: ಮೇಡಮ್, ಇನ್ನು ಈ ಒಂದು ಚಿಕಿತ್ಸೆಯಿಂದ ಅಥವಾ ಈ ಸಮಾಲೋಚನೆಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಬಹುದಾ? ಹಾಗಿದ್ರೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ?
1: ಈಗ ಪ್ರತಿಯೊಬ್ಬ ಮನುಷ್ಯನು ಇಷ್ಟೇ ಸಮಯದಲ್ಲಿ ಚೇತರಿಕೆ ಕಂಡು ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಟ್ಸ್ ಆಲ್ ಸಬ್ಜೆಕ್ಟಿವ್. ಈಗ ನನ್ನ ದೇಹ ಯಾವ ತರ ಅಂದ್ರೆ ರೆಸ್ಪಾಂಡ್ ಮಾಡುತ್ತೆ ಒಂದು ಟ್ರೀಟ್ಮೆಂಟ್ಗೆ, ಇನ್ನೊಬ್ಬ ವ್ಯಕ್ತಿಯ ದೇಹ ಬೇರೆ ತರ ರೆಸ್ಪಾಂಡ್ ಮಾಡಬಹುದು. ಸೊ ಡೆಫಿನೆಟ್ಲಿ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಪೇಷಂಟ್ ಬಂದಾಗ ಅವರಿಗೆ ಏನ್ ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡ್ತೀವಿ, ಅವಾಗ ಅವರಿಗೆ ಹೇಳೋದು ಕಿವಿ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟು ಅವ್ರು ಮೈಂಡ್ಫುಲ್ ಆಗಿ ಅಂದ್ರೆ ಸ್ಕ್ರೀನ್ ಯೂಸೇಜ್ ಮಾಡ್ತಾರೆ, ಎಷ್ಟು ಹೊತ್ತಿಗೆ ನಾವು ಕಮಿಟ್ಮೆಂಟ್ ಅನ್ನೋದನ್ನ ಕೊಟ್ಟಿರ್ತೀವಿ ಅಷ್ಟು ಹೊತ್ತಿನ ಪ್ರಮಾಣ ಮಾತ್ರ ಬಳಕೆ ಮಾಡ್ಬೇಕು, ಅದನ್ನ ಬಿಟ್ಟು ಅವರು ಬಳಕೆ ಮಾಡೋ ಹಾಗೆ ಇಲ್ಲ. ಸೊ ಇದನ್ನ ಅವರು ಮನದಟ್ಟು ಮಾಡಿಕೊಂಡು ಎಷ್ಟು ತಮ್ಮ ಮೇಲೆ ತಾವು ನಿಯಂತ್ರಣ ಹೇರ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅವರು ಸಂಪೂರ್ಣವಾಗಿ ಅದರಿಂದ ಹೊರಗಡೆ ಬರ್ತಾರಾ ಅಥವಾ ಇನ್ನು ಅಲ್ಪ ಸ್ವಲ್ಪ ಅವರಲ್ಲಿ ಆ ಲಕ್ಷಣಗಳು ಇರ್ತಾವ ಅನ್ನೋದು ಡಿಸೈಡ್ ಆಗ್ತವೆ, ಒಂದೇ ವಿಚಾರ. ಇನ್ನೊಂದು, ಆಲ್ರೆಡಿ ಹೇಳಿರೋ ತರ ಎಲ್ಲಿಯಾದ್ರೂ ಆ ವ್ಯಕ್ತಿಯಲ್ಲಿ ಬೇರೆ ಮಾನಸಿಕ ರೋಗಗಳು ಇದ್ದು, ಬೇರೆ ಮಾದಕ ದ್ರವ್ಯ ವ್ಯಸನ ಇರಬಹುದು ಅಥವಾ ಬೇರೆ ಏನಾದ್ರೂ ಚಟಗಳಿರಬಹುದು, ಇದೆಲ್ಲ ಏನಾದ್ರೂ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗುತ್ತೆ. ಕೆಲವೊಮ್ಮೆ ಇನ್ ಪೇಷಂಟ್ ಅಡ್ಮಿಷನ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಅಡ್ಮಿಟ್ ಮಾಡುವಂತ ಪ್ರಸಂಗಗಳು ಬರ್ತವೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ವ್ಯಸನದಿಂದ ಹೊರಬರಬೇಕು ಅನ್ನೋದಾದ್ರೆ ಒಂದು ಜೀವನ ಶೈಲಿಯನ್ನ ಯಾವ ರೀತಿ ಅಳವಡಿಸಿಕೊಳ್ಬೇಕು, ಜೀವನ ಶೈಲಿ ಯಾವ ರೀತಿ ಇರಬೇಕು ಅಂತ?
1: ಓಕೆ, ಸೊ ತುಂಬಾ ಮುಖ್ಯವಾದ ಪ್ರಶ್ನೆ. ಈಗ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದು ಒಂದು ಬೆಳಗ್ಗೆ ಬೇಗನೆ ಏಳೋದಿರ್ಬೋದು, ಒಂದು ಅರ್ಧ ತಾಸು ವ್ಯಾಯಾಮ ಮಾಡೋದಿರಬಹುದು, ಆಮೇಲೆ ನಮ್ಮ ನಮ್ಮ ಜೀವನದಲ್ಲಿ ಏನೇನು ಇಂಪಾರ್ಟೆಂಟ್ ಕೆಲಸಗಳಿದಾವೆ ಅದನ್ನ ಫಸ್ಟ್ ಪ್ರಯಾರಿಟೈಸ್ ಮಾಡಿ ಅದನ್ನ ದಿನಕ್ಕೆ ತಕ್ಕ ಹಾಗೆ ಯಾವ ಟೈಮಲ್ಲಿ ಏನ್ ಮಾಡಬೇಕು ಅದನ್ನ ನಾವು ಒಂದು ಟೈಮ್ ಟೇಬಲ್ ಅನ್ನೋದನ್ನ ಹಾಕೊಂಡು ಮಾಡೋದಿರ್ಬೋದು. ಇದರ ಜೊತೆಗೆ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ಗಂಟೆ ಕಾಲ ಆದ್ರೂ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಕುಂತು ಜೊತೆಯಲ್ಲಿ, ಈಗ ಊಟ ಮಾಡೋದಿರಬಹುದು ಅಥವಾ ಹೊರಗಡೆ ಹೋಗಿ ಒಂದು ವಾಕ್ ಮಾಡಿ ಬರುವುದಿರ್ಬೋದು, ಇದೆಲ್ಲದರ ಕಡೆಗೂ ನಾವು ಒಂದು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಏನಾಗ್ಬಿಡುತ್ತೆ, ಈಗ ಮೇಬಿ ಮನೆಯಲ್ಲಿ ಒಂದು 4-5 ಜನ ಇದಾರೆ ಅಂತ ಹೇಳಿದ್ರೆ ಅವರಲ್ಲಿ ಆ ಒಂದು ಇಮೋಷನಲ್ ಬಾಂಡಿಂಗ್ ಅನ್ನೋದನ್ನೇ ನಾವು ಗಮನಿಸ್ತಾ ಇಲ್ಲ. ಸೊ ಆ ಇಮೋಷನಲ್ ಬಾಂಡಿಂಗ್ ಅನ್ನೋದು ಇಲ್ಲದೆ ಇದ್ದಾಗ ಏನಾಗುತ್ತೆ, ಆ ಮನೆ ಒಡೆದು ಹೋಗುವಂತ ಸಂದರ್ಭಗಳು ಹೆಚ್ಚು. ಈಗ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಗಮನಿಸ್ತಾ ಇದ್ದೀವಿ, ಬರೇ ತಂದೆ ತಾಯಿ ಮತ್ತೆ ಮಕ್ಕಳು ಮಾತ್ರ ಮನೆಯಲ್ಲಿ ಇರ್ತಾರೆ. ಹಿರಿಯರಿದ್ರು ಕೂಡ, ಈಗ ಹಿರಿಯರು ಕೂಡ ಮೊಬೈಲ್ ಚಟಕ್ ತುತ್ತಾಗ್ತಾ ಇದ್ದಾರೆ ಅನ್ನೋದು ಗಾಬರಿ ಪಡುವಂತ ಸಂಗತಿ. ವಯಸ್ಸಾಗಿರೋರು ಏನ್ ಮಾಡ್ತಾರೆ, ಒಂದು ಫ್ಯಾಮಿಲಿ ಗ್ರೂಪ್ ಅಂತ ಇರುತ್ತೆ, ಅದರಲ್ಲಿ ದಿನಪೂರ್ತಿ ಫಾರ್ವರ್ಡ್ ಮೆಸೇಜಸ್, ಗುಡ್ ಮಾರ್ನಿಂಗ್ ಮೆಸೇಜ್, ಗುಡ್ ನೈಟ್ ಮೆಸೇಜ್ ಹಾಕ್ತಾನೆ ಇರ್ತಾರೆ. ಸೊ ಎಷ್ಟೋ ಸತಿ ಮೇ ಬಿ ಕೆಲಸದ ತರಾತುರಿಯಲ್ಲಿರೋರು ಅದನ್ನ ಮ್ಯೂಟ್ ಮಾಡಿಬಿಡೋದು ಅಥವಾ ಗ್ರೂಪ್ ಇಂದಾನೆ ಹೊರಗಡೆ ಬಂದಿರೋ ಪ್ರಸಂಗಗಳು ಇರ್ತವೆ. ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲರೂ ಅಲ್ಲ ಸ್ಕ್ರೀನ್ ಅನ್ನೋದು ಯೂಸ್ ಮಾಡಬೇಕು, ಆದರೆ ಇಟ್ ಇಸ್ ಲೈಕ್ ಅ ಡಬಲ್ ಎಡ್ಜ್ ಸ್ವೋರ್ಡ್. ಎಷ್ಟು ಬಳಕೆ ಮಾಡಬೇಕು ಅಷ್ಟು ಬಳಕೆ ಮಾಡಿದ್ರೆ ಮೇ ಬಿ ನಮ್ಮ ಜೀವನದಲ್ಲಿ ಅದರಿಂದ ಉಪಯೋಗಗಳೇ ಜಾಸ್ತಿ ಆಗ್ತವೆ, ಆದರೆ ಮಿತಿ ಮೀರಿದ ಬಳಕೆ ಅನ್ನೋದನ್ನ ಮಾಡಿದಾಗ ಅದರಿಂದ ಅಪಾಯಗಳೇ ಹೆಚ್ಚು. ಹಾಗಾಗಿ ನಾವೆಲ್ಲರೂ ಕೂಡ ಮೈಂಡ್ಫುಲ್ ಆಗಿ ಸ್ಕ್ರೀನ್ ಯೂಸೇಜ್ ಅನ್ನೋದನ್ನ ಮಾಡೋಣ, ಅದು ಮಿತಿಯಲ್ಲಿರಲಿ, ಮಿತಿಯಲ್ಲಿದ್ರೆ ನಮ್ಮೆಲ್ಲರ ಜೀವನನೂ ಚೆನ್ನಾಗಾಗುತ್ತೆ ಅನ್ನೋದನ್ನ ಹೇಳ್ತೀನಿ.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನಾವೆಲ್ಲರೂ ಕೂಡ ಒಂದು ವಿಚಾರ ಏನ್ ಗಮನಿಸಬೇಕು ಅಂತ ಹೇಳಿದ್ರೆ, ಮೊಬೈಲ್ ಅನ್ನ ನಿಯಂತ್ರಣದಲ್ಲಿರುವ ಪ್ರಯತ್ನವನ್ನ ನಾವೇ ಮಾಡಬೇಕು. ಅದನ್ನ ಯಾರು ಹೊರಗಡೆ ಅವ್ರು ಬಂದು ಅಥವಾ ಡಾಕ್ಟರ್ಸ್ ಬಂದು ಯಾವುದೋ ಹಾಸ್ಪಿಟಲ್ನವ್ರು ಬಂದು ಪೊಲೀಸರಂತೂ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬೋರ್ ಆದಾಗ, ಹೆಚ್ಚಾಗಿ ನಾವು ಯಾವುದೇ ಚಟುವಟಿಕೆ ಇಲ್ಲದೆ ಕುಳಿತಾಗ ಮೊಬೈಲ್ ಅನ್ನ ನೋಡೋದನ್ನ ಫಸ್ಟ್ ನಿಲ್ಲಿಸಬೇಕು. ಸೊ ಏನಾಗ್ಬಿಡುತ್ತೆ, ಅದ್ರ ಬದಲಾಗಿ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳ ಜೊತೆಗೆ ಆಟ, ವ್ಯಾಯಾಮ ಇಲ್ಲ ನಡಿಕೆ, ಯಾವುದೇ ಒಂದು ದೈಹಿಕ ಚಟುವಟಿಕೆ ಪ್ರಾಬಬ್ಲಿ ಅದನ್ನ ಮಾಡೋದಿರ್ಬೋದು, ಅಥವಾ ಒಂದು ಸಭೆಗೆ ನಾವು ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ, ಆ ಸಭೆಯಲ್ಲಿ ಜನ ಇದ್ದಾಗ ಆ ಮೊಬೈಲ್ ಅನ್ನೋದನ್ನ ಬದಿಗಿಟ್ಟು ಅವ್ರ ಜೊತೆ ಅಂದ್ರೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಂತದ್ದಿರ್ಬೋದು, ಮಕ್ಕಳಿದ್ರು ಅಂತ ಹೇಳಿದ್ರೆ ಅವರನ್ನು ಸೇರಿಸ್ಕೊಂಡು ಆ ಸಂಭಾಷಣೆಯಲ್ಲಿ ಅವರನ್ನು ತೊಡಗಿಸಿಕೊಂಡು ಮಾತಾಡೋದಿರ್ಬೋದು. ಈಗ ದೊಡ್ಡವರು ಮಾತಾಡ್ಬೇಕಿದ್ರೆ ಆ ಸಣ್ಣ ಮಕ್ಕಳು ಮಾತಾಡಬಾರ್ದು ಅವರ ಅಂತ ಹೇಳಿ ಕೈಯಲ್ಲಿ ಮೊಬೈಲ್ ಕೊಡೋ ಬದಲು ಏನ್ ಮಾಡ್ಬೋದು, ಎಲ್ಲರೂ ಒಂದು ಕೂಡ್ಕೊಂಡು ಯಾವ ತರ ಆಕ್ಟಿವಿಟಿ ಮಾಡಬಹುದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದು ಒಳ್ಳೆಯದು.
0: ಖಂಡಿತ ಮೇಡಮ್. ಮೇಡಮ್, ಈ ಒಂದು ಇಂಟರ್ನೆಟ್ ವ್ಯಸನದಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು.
1: ಧನ್ಯವಾದ.

0: 90.4 FM. ನಮಸ್ಕಾರ.
1: ಈ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಬಿಟಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಳಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಅ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಟಾಟಾ ಗ್ರೂಪ್ ಅಂಡ್ ವಿಪ್ರೋ. ಸ್ಪೆಷಲ್ ಕೋಚಿಂಗ್ ಇಸ್ ಪ್ರೊವೈಡೆಡ್ ಫಾರ್ UPSC, KPSC ಅಂಡ್ ಗೇಟ್ ಅಲಾಂಗ್ ವಿತ್ ಅಕಾಡೆಮಿಕ್ ವರ್ಕ್ಶಾಪ್ಸ್. ದ ಕ್ಯಾಂಪಸ್ ಆಫರ್ಸ್ 500 Mbps ವೈಫೈ, ಅ ವೆಲ್ ಇಕ್ವಿಪ್ಡ್ ಲೈಬ್ರರಿ ಅಂಡ್ ಡಿಜಿಟಲ್ ಕ್ಲಾಸ್ ರೂಮ್ಸ್. ಸೆಪರೇಟ್ ವೆಲ್ ಫರ್ನಿಶ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಕಾಲೇಜ್ ಬಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಆನ್ ಮೋರ್ ದನ್ 10 ಮೇಜರ್ ಸರೌಂಡಿಂಗ್ ರೂಟ್ಸ್. ಅಡ್ಮಿಷನ್ಸ್ ಆರ್ ಕಂಡಕ್ಟೆಡ್ ಆಸ್ ಪರ್ ಗವರ್ಮೆಂಟ್ ಆಫ್ ಕರ್ನಾಟಕ ನಾರ್ಮ್ಸ್. CET ಕೋಡ್ E167. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಲ್ 9483047799 or visit www.klecet.edu.in.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ವಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA. PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700 ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರು ಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರು ಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300 ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೊಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000 ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ञ डॉक्टरांकडून दिले जातील. KLBM कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा KLBM कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
6: केली फार्मसी कॉलेज बेळगाव शैक्षणिक वर्ष 2026-27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे BFarm, PharmD, MPharm, PhD. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100+ वर्षाची शैक्षणिक परंपरा आणि अनुभव, जगभरातील 3,000+ माजी विद्यार्थ्यांचे भक्कम नेटवर्क, बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. NAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाइट आहे www.kleparm.edu.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಆರೋಗ್ಯದ ಹಾದಿಗೆ ಆಸರೆಯೂ ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯೂ ನಾವು. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇ.

ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೆ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.